ಸೋಭ್ಯಾಯ ಚ ಸೋಭ್ಯಾಯ ನಮೋ ನಮಃ ಸೋಭ್ಯಾಯ ಚ ಸೋಭ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ

ಸಮಾಯ ವೀತಭಯಾಯ ನಮಃ ವಿಶ್ವಭರ್ತ್ರೇ ನಮಃ ನಿಶಾಕರಾಯ ನಮಃ ವ್ಯವಸಾಯಾಯ ನಮಃ ವ್ಯವಸ್ಥಾನಾಯ ನಮಃ ಸ್ಥಾನದಾಯ ನಮಃ ಜಗದಾದಿಜಾಯ ನಮಃ ದುಂದುಭಾಯ ನಮಃ ಲಲಿತಾಯ ನಮಃ ವಿಶ್ವಸ್ಮೈ ನಮಃ ಭವತಾತ್ಮಾತ್ಮನಿ ಸಂಸ್ಥಿತಾಯ

ಕಿರೀಟಿ ತ್ರಿದಶಾಧಿಪಾಯ ನಮಃ ವಿಶ್ವಗೋಪ್ತ್ರೇ ನಮಃ ವಿಶ್ವಭರ್ತ್ರೇ ನಮಃ ಸುಧೀರಾಯ ನಮಃ ರುಚಿರಾಂಗದಾಯ ನಮಃ ಜನನಾಯ ನಮಃ ಜನಜನ್ಮಾದಯೇ ನಮಃ ಪ್ರೀತಿಮತೇ ನಮಃ ನೀತಿಮತೇ ನಮಃ ನಯಾಯ ನಮಃ ವಿಶಿಷ್ಟಾಯ ನಮಃ ಕಾಶ್ಯಪಾಯ ನಮಃ ಭಾನವೇ ನಮಃ ಭೀಮಾಯ ನಮಃ ಭೀಮಪರಾಕ್ರಮಾಯ ನಮಃ ಪ್ರಣವಾಯ ನಮಃ ಸಪ್ತಧಾಚಾರಾಯ ನಮಃ ಮಹಾಕಾಯಾಯ ಮಹಾಧನುಷೇ ನಮಃ ಜನ್ಮಾಧಿಪಾಯ ನಮಃ ಮಹಾದೇವಾಯ ನಮಃ ಸಕಲಾಗಮಪಾರಗಾಯ ನಮಃ ತತ್ವಾತತ್ವವಿವೇಕಾತ್ಮನೇ ನಮಃ ವಿಭೂಷ್ಣವೇ ನಮಃ ಭೂತಿಭೂಷಣಾಯ ನಮಃ ಋಷಯೇ ನಮಃ ಬ್ರಾಹ್ಮಣ ವಿಜ್ಜಿಷ್ಣವೇ ನಮಃ ಜನ್ಮ ಮೃತ್ಯುಜರಾತಿಗಾಯ ನಮಃ ಯಜ್ಞಾಯ ಯಜ್ಞಪತಯೇ ನಮಃ ಯಜ್ವನೇ ನಮಃ ಯಜ್ಞಾಂತಾಯ ನಮಃ ಅಮೋಘ ವಿಕ್ರಮಾಯ ನಮಃ ಮಹೇಂದ್ರಾಯ ನಮಃ ದುರ್ಭರಾಯ ನಮಃ ಸೇನಿನೇ ನಮಃ ಯಜ್ಞಾಂಗಾಯ ಯಜ್ಞವಾಹನಾಯ ನಮಃ ಪಂಚಬ್ರಹ್ಮ ಸಮುತ್ಪತ್ತಯೇ ನಮಃ ವಿಶ್ವೇಶಾಯ ನಮಃ ವಿಮಲೋದಯಾಯ ನಮಃ ಆತ್ಮಯೋನಯೇ ನಮಃ ಅನಾದ್ಯಂತಾಯ ನಮಃ ಷಡ್ವಿಂಶತ್ ಸಪ್ತಲೋಕಧೃಷೇ ನಮಃ ಗಾಯತ್ರೀವಲ್ಲಭಾಯ ನಮಃ ಪ್ರಾಂಶವೇ ನಮಃ ವಿಶ್ವಾವಾಸಾಯ ನಮಃ ಪ್ರಭಾಕರಾಯ ನಮಃ ಶಿಶವೇ ನಮಃ ಗಿರಿರಥಾಯ ನಮಃ ಸಮ್ರಾಟ್ ಸುಷೇಣಾಯ ನಮಃ ಸುರಶತ್ರುಘ್ನೇ ನಮಃ ಅಮೋಘಾಯ ನಮಃ ಅರಿಷ್ಟಮಥನಾಯ ನಮಃ ಮುಕುಂದಾಯ ನಮಃ ವಿಗತಜ್ವರಾಯ ನಮಃ ಸ್ವಯಂ ಜ್ಯೋತಿಷೇ ನಮಃ ಅಣುಜ್ಯೋತಿಷೇ ನಮಃ ಆತ್ಮಜ್ಯೋತಿಷೇ ನಮಃ ಅಚಂಚಲಾಯ ನಮಃ ಪಿಂಗಳಾಯ ನಮಃ ಕಪಿಲಶ್ಮಶ್ರೂಣೇ ನಮಃ ಶಾಸ್ತ್ರನೇತ್ರತ್ರಯೀತನವೇ ನಮಃ ಜ್ಞಾನಸ್ಕಂದಾಯ ನಮಃ ಮಹಾಜ್ಞಾನಿನೇ ನಮಃ ನಿರುತ್ಪತ್ತಯೇ ನಮಃ ಉಪಪ್ಲವಾಯ ನಮಃ ಭಗಾಯ ನಮಃ ವಿವಸ್ವತೆ ಆದಿತ್ಯಾಯ ನಮಃ ಯೋಗಾಚಾರ್ಯಾಯ ನಮಃ ಬೃಹಸ್ಪತಯೇ ನಮಃ ಉದಾರಕೀರ್ತಯೇ ನಮಃ ಉದ್ಯೋಗಿನೇ ನಮಃ ಸದ್ಯೋಗಿನೇ ನಮಃ ಸದಸನ್ಮಯಾಯ ನಮಃ ನಕ್ಷತ್ರಮಾಲಿನೇ ರಾಕೇಶಾಯ ನಮಃ ಸಾಧಿಷ್ಠಾನಾಯ ನಮಃ ಷಡಾಶ್ರಯಾಯ ನಮಃ ಪವಿತ್ರಪಾಣಯೇ ನಮಃ ಪಾಪಾರಯೇ ನಮಃ ಮಣಿಪೂರಾಯ ನಮಃ ಮನೋಗತಯೇ ನಮಃ ಹೃತ್ಪುಂಡರೀಕಮಾಸೀನಾಯ ನಮಃ ಶುಕ್ಲಾಯ ನಮಃ ಶಾಂತಾಯ ವೃಷಾಕಪಯೇ ನಮಃ ವಿಷ್ಣವೇ ನಮಃ ಗ್ರಹಪತಯೇ ನಮಃ ಕೃಷ್ಣಾಯ ನಮಃ ಸಮರ್ಥಾಯ ನಮಃ ಅರ್ಥನಾಶನಾಯ ನಮಃ ಅಧರ್ಮಶತ್ರವೇ ನಮಃ ಅಕ್ಷಯ್ಯಾಯ ನಮಃ ಪುರುಹುತಾಯ ಪುರುಷ್ಟುತಾಯ ನಮಃ ಬ್ರಹ್ಮಗರ್ಭಾಯ ನಮಃ ಬೃಹದ್ಗರ್ಭಾಯ ನಮಃ ಧರ್ಮಧೇನವೇ ನಮಃ ದನಾಗಮಾಯ ನಮಃ ಜಗದಿತ್ತೈಷಿ ಸುಗತಾಯ ನಮಃ ಕುಮಾರಾಯ ನಮಃ ಕುಶಲಾಗಮಾಯ ನಮಃ ಹಿರಣ್ಯವರ್ಣಾಯ ನಮಃ ಜ್ಯೋತಿಷ್ಮತೇ ನಮಃ ನಾನಾಭೂತಧರಾಯ ನಮಃ ಧ್ವನಯೇ ನಮಃ ಅರೋಗಾಯ ನಮಃ ನಿಯಮಾಧ್ಯಕ್ಷಾಯ ನಮಃ ವಿಶ್ವಾಮಿತ್ರಾಯ ದ್ವಿಜೋತ್ತಮಾಯ ನಮಃ ಬೃಹಜ್ಯೋತಿಷೇ ನಮಃ ಸುಧಾಮ್ನೇ ನಮಃ ಮಹಾಜ್ಯೋತಿಷೇ ನಮಃ ಅನುತ್ತಮಾಯ ನಮಃ.

0: Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: ಹಂಚಿಕೊಂಡು ಯಾರಾದರೂ ಭೂಮಿಯನ್ನ ಭಾಗ ಮಾಡ್ಯಾರೇನು? ಯಾರಿಗೂ ಭಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಬಾಳಾದ್ರೂ ನಾವೇನ್ ಮಾಡ್ತೀವಿ ಅಂದ್ರೆ ಒಂದಿಷ್ಟು ಮಣ್ಣು ಕಲ್ಲು ಹಾಕಿ ಒಡ್ಡು ಕಟ್ಕೊಂತೀವಿ ಅಷ್ಟೇ. ಇದು ನಂದು ಅದು ನಿಂದು ಅಂತ ತಿಳ್ಕೊಂಡು ನಿಮ್ಮೂರೊಳಗೆ ಈ ಆಸ್ತಿ ಪಾಸ್ತಿ ರೆಕಾರ್ಡ್ ಮಾಡುವಂತ ಆಫೀಸ್ದೊಳಗೆ ಹೋಗಿ ನೋಡ್ರಿ. ಈ ಸದ್ಯ ನಿಮ್ಮ ಹೆಸರಲ್ಲಿ ಏನು ಹೊಲ ಮನಿ ಇರ್ತಾವ, ಅದು ನೀವು ತೊಳಕ್ಕಿಂತ ಮೊದಲು ಯಾರ ಹೆಸರಲ್ಲಿ ಇತ್ತು ಅದನ್ನ ಕಾಟ್ ಹಾಕಿರ್ತಾರ. ಆಮೇಲೆ ನಿಮ್ಮ ಹೆಸರು ಬರೆದಿರ್ತಾರ. ಅದಕ್ಕೆ ಹಿಂದ್ ಹೋಗ್ರಿ, ಎಲ್ಲ ಹೆಸರು ಕಾಟ್ ಹಾಕೊಂತ ಕಾಟ್ ಹಾಕೊಂತ ಕಾಟ್ ಹಾಕೊಂತ ಒಂದು ಹೆಸರು ಬಂದಿರ್ತಾರ. ಮುಂದ್ ಕೆಲವು ದಿವಸ ನಿಮ್ಮ ಹೆಸರಿಗೇನು ಕಾಟ್ ಬೀಳ್ತದೆ, ಯಾಕೆ ಮತ್ತೆ ಯಾರಾದ್ರು ಬಂದೇ ಬರ್ತಾರಲ್ಲ. ನೀವು ಯಾರಿಗೂ ಮಾರ್ಲಿಲ್ಲ ಅಂದ್ರೆ ಕೂಡ ನಿಮ್ಮ ವಾರಸ್ತಾರ ಏನಿರ್ತಾರಲ್ಲ ಮಕ್ಕಳು ಮರಿ, ಅವ ಬರ್ತಾ ನಿಮ್ಮ ಹೆಸರು ಕಾಟ್ ಹಾಕಿಸ್ತಾರ, ತಮ್ಮ ಹೆಸರು ಹಚ್ಚಿಸ್ತಾರ. ಅವ್ರು ಅವನ್ ಹೋಯ್ತ್ರಿ, ನನ್ನ ಹೆಸರು ಬೇರೆ ಅಂತಾರ. ಆಮೇಲೆ ಅವ ಸತ್ ಬಳಿಕ ಅವನ ಮಕ್ಕಳು ಬರ್ತಾರ, ಅವನ್ ಕಾಟ್ ಹಾಕಿ ನನ್ನ ಹೆಸರು ಹಚ್ಚಿರಿ ಅಂತಾರ. ಅವ್ರು ಅದು ಬುಕ್ ಎರಡು ದೊಡ್ಡದಾಗತ್ತೆ ಅಂದ್ರೆ ಎಷ್ಟೋ ಬುಕ್ ಬದಲಿ ಆಗ್ಯಾವ. ಹೊಸ ಹೊಸ ಹೆಸರು ಬರ್ತಾವ, ಹಳೆ ಹಳೆ ಹೆಸರಿಗೆಲ್ಲ ಕಾಟ್ ಹಾಕಂತ ಹೋಗ್ತದೆ. ಅಂದ ಬಳಿಕ ಪ್ರಪಂಚದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಜೀವಾತ್ಮನು ಕೂಡ ಏನ್ ಮಾಡ್ತಾನ ಅಂದ್ರೆ ಈಶ ನಿರ್ಮಿತವಾಗಿರುವಂತಹ ಪ್ರಪಂಚದೊಳಗಿನ ಕೆಲವೊಂದು ವಸ್ತುವನ್ನು ಸಂಗ್ರಹ ಮಾಡಿಕೊಂಡು ಅದಕ್ಕೊಂದು ಲೇಬಲ್ ಹಚ್ತಾನೆ, ಇವ ನಂದು ಅಂತ ತಿಳ್ಕೊಂಡು ಲೇಬಲ್ ಹಚ್ತಾನ. ಅದಕ್ಕೆ ಜೀವಾತ್ಮನಿಗೆ ಸಂಸಾರ ಅಂದ್ರೆ ಎರಡದ, ಒಂದು ನಾ ಅನ್ನೋದೊಂದು ಸಂಸಾರದ, ಮತ್ತೊಂದು ನನ್ನದ ಅನ್ನೋದೊಂದು ಸಂಸಾರದ. ಅಹಂ ಮಮೇತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಶಂಕರಾಚಾರ್ಯ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ಬಳಿಕ ಮನುಷ್ಯನಿಗೆ ಮೊಟ್ಟ ಮೊದಲು ಯಾರು ಕಲಿಸಲಾರದೆ ಬರುವಂತಹದ್ದು ಒಂದದ, ಆಮೇಲೆ ಕೇಳಿ ಬರುವಂತಹದ್ದು ಮತ್ತೊಂದದ. ನೀವು ಹುಟ್ಟಿದ ಬಳಿಕ ನಿಮಗೆ ಹೆಸರು ಇಡ್ತಾರೆ, ನಿಮ್ಗೆ ಹೆಸರು ಎಷ್ಟದ ಗುರ್ತದೇನು? ನೀವು ಅನ್ಬೋದು ನಮ್ಗೆ ಒಂದೇ ಹೆಸರದ. ನಿಮಗ ಹುಟ್ಟಿದ ಟೈಮಿನ ಪ್ರಕಾರ ಒಂದು ಹೆಸರು ಇರ್ತದೆ, ಅದಕ್ಕೆ ಜನ್ಮನಾಮ ಅಂತ ಕರೀತಾರೆ. ಅದು ಯಾವಾಗಲೂ ಉಪಯೋಗ ಬರಂಗ, ಲಗ್ನ ಮಾಡುವಾಗ, ಕೊಡುವಾಗ, ತೆಗೆದುಕೊಳ್ಳುವಾಗ, ವ್ಯಾಪಾರೋದ್ಯಮ ಮಾಡೋ ಕಾಲಕ್ಕೆ ಆ ಹೆಸರನ್ನು ನೋಡಿಕೊಂಡ ಸಲುವಾಗಿ ಗ್ರಹ ಬಲಗಳು ಹೇಗದವನ್ನ ಸಲುವಾಗಿ ಆ ಹೆಸರನ್ನು ಉಪಯೋಗ ಮಾಡ್ಕೊಂತೀವಿ. ಇನ್ನು ವ್ಯವಹಾರಕ್ಕೆ ಬರಲಿ ಅಂತ ತಿಳ್ಕೊಂಡು ಮತ್ತೊಂದು ಹೆಸರು ಇಟ್ಟಿರ್ತಾರೆ ನಿಮಗೆ, ಅದು ವ್ಯವಹಾರ ನಾಮ ಅಂತ, ಅದೊಂದು ಜನ್ಮ ನಾಮ. ಇವೆರಡು ಬಿಟ್ರೆ ಇನ್ನೊಂದು ನಾಮ ಅದ ನಿಮ್ಗೆ. ಅದಕ್ಕೆ ಯಾವ್ದಪ್ಪ ಅಂದ್ರೆ ಅಹಂ ನಾನ್ ಅನ್ನೋದು ಒಂದು ನಿಮ್ ಹೆಸರೇ ಅದ. ಇದನ್ನ ಯಾವಾಗಲೂ ಬಳಸ್ತೀರಿ ನೀವು. ಒಮ್ಮೆ ಹೀಗೆ ಬಹಳ ದೊಡ್ಡ ಮಳೆಯಾಗಿ ಅನೇಕ ಹೊಳೆ ಹಳ್ಳಗಳು ತುಂಬಿ ಹರಿತಾ ಇದ್ವು ಅಂತ, ಎಷ್ಟೋ ಬಣವಿಗಳು ನದಿಯಲ್ಲಿ ಹೊಳೆಯಲ್ಲಿ ತೇಲಿ ಹೋಗ್ತಾ ಇದ್ದು. ಒಮ್ಮೆ ಒಂದು ನರಿ ಅಕಸ್ಮಾತ್ ಏನೋ ಬಣಿ ಮೇಲೆ ಕೂತ್ಕೊಂಡಿತ್ತದು, ಆ ಹಳ್ಳ ಬಂದು ಆ ಬಣವೇ ತೇಲ್ಕೊಂಡು ಹೊಂಟ್ಬಿಡುತ್ತೆ. ಅದಕ್ಕೆ ಜಿಗಿದು ಹೋಗ್ಬೇಕಂದ್ರೆ ಧೈರ್ಯ ಇಲ್ಲ. ಭಯಂಕರ ದೊಡ್ಡ ಮಹಾಪೂರ್ ನೋಡಿದ ಹೆಜರಿ ಆ ಬಣವಿ ಮೇಲೆ ಕೂತ್ಕೊಂಡಿತ್ತು. ಅದು ಹಳ್ಳ ಹೋಗಿ ಹೊಳೆಗೆ ಸೇರಿ ಹಾಗೆ ಬಹಳ ವೇಗವಾಗಿ ಹೋಗುತ್ತಿರುವಾಗ ಆ ನರಿ ಮ್ಯಾಲೆ ಎತ್ಕೊಂಡು ಕೂಗ್ತಾ ಇತ್ತಂತ, ಏನು ಜಗತ್ತು ಪ್ರಳಯ ಆಗ್ತದ, ಜಗತ್ತು ಪ್ರಳಯ ಆಗ್ತದ ಅಂತ ಹೇಳ್ತಿತ್ತದ. ಅವಾಗ ದಂಡಿ ಮೇಲೆ ನಿಂತವ್ರಲ್ಲ ಕೇಳ್ತಾರೆ, ಯಾವಾಗ ಪ್ರಳಯ ಆಗ್ತದಪ್ಪ ಅಂತ ಕೇಳ್ತಿದ್ರು ಅವರು. ಅಷ್ಟೊಳಗ ಅದು ಮತ್ತೆ ಮುಂದಕ್ಕೆ ಹೋಗೇ ಬಿಡ್ತಿದ್ರು. ಮುಂದಿನವರು ಕೇಳ್ತಾ ಇದ್ರು, ಜಗತ್ ಪ್ರಳಯ ಹಾಕದ ಅಂದ್ಕೂಲ ಯಾವಾಗ ಪ್ರಳಯ ಹಾಕದ ಹೇಳೇ ಹೇಳಿ, ನಾವು ಏನು ವ್ಯವಸ್ಥೆ ಮಾಡ್ಕೊಂತೀವಿ ಅನ್ನೋಳಗೆ ಮತ್ತೆ ಅದನ್ನ ನರಿ ಮುಂದಕ್ಕೆ ಹೋಗಿ ಬಿಡ್ತಿತ್ತು. ಎಷ್ಟೋ ಜನರು ಅದ್ರ ದಂಡಿಗೊಂಡ ಓಡ್ತಾ ಓಡ್ತಾ ಹೋದ್ರು. ಇದು ಹೇಳಕ್ ಹತ್ತದ ಪರಂತ ಪಕ್ಕ ಹೇಳವಲ್ದಾಗ್ಯದ ಎಂದನು ನಮ್ಗೆ ತಿಳಿದಪ್ಪ, ನಾವು ಮುಂದಿನ ವ್ಯವಸ್ಥಾನ ಮಾಡ್ಕೊಂತೀವಿ ಅಂತ ತಿಳ್ಕೊಂಡು ಬಹಳ ಜನರು ಈಸು ಬಲ್ಲವರು ನದಿಯೊಳಗೆ ಈಸು ಬಿದ್ದು ಆ ಬಣವಿ ಮೇಲೆ ಹತ್ತಿ ಆ ನರಿನ ಹಿಡ್ಕೊಂಡು ಹೊರಗೆ ತಗೊಂಬದು. ಹೊರಗೆ ತಗೊಂಡು ಬಳಿದ ಬಳಿ ಕೇಳಿದ್ರಂತ, ಯಾವಾಗ ಪ್ರಳಯ ಆಗ್ತದ? ಅದ ಹೇಳ್ತ, ಇನ್ನೇನು ಪ್ರಳಯ ಆಗಂಗಿಲ್ಲ ಅಂತ ಹೇಳ್ತ, ಇನ್ನೇನು ಪ್ರಳಯ ನೀವು ಯಾರು ಚಿಂತೆನೆ ಮಾಡಬೇಡ್ರಿ ಅಂತ. ಅಲ್ಲೋ ಇಷ್ಟು ತನ ಪ್ರಳಯಾಕದ ತಿಳ್ಕೊಂಡು ಕೂಗಿ ಕೂಗಿ ಹೇಳ್ತಾ ಇದ್ದೆ. ನಾವು ಕೇಳಬೇಕಂದ್ ತಕ್ಕೊಂಡು ಬಂದ್ರೆ ಈಗ ಪ್ರಳಯ ಆಗುದಿಲ್ಲ ಅಂತ ಹೇಳ್ತೀಯಲ್ಲ ಅಂತಂದಾಗ ಅದ ಹೇಳ್ತ ನಾನ ಸಾಯ್ತಿದ್ದೆ ಮತ್ತೆ ನನಗೆಲ್ಲ ಪ್ರಳಯನೇ ಹಾಕಿತ್ತದ. ಈಗ ನಾವು ಉಳಿದೇ ಅಂದ ಬಳಿಕ ಇನ್ನೇನು ಪ್ರಳಯ ಆಗುದಿಲ್ಲ ಅಂದ ಬಳಿಕ ನಾ ಇದ್ರೇನೆ ಎಲ್ಲ, ನಾನೇ ಇರ್ಲಿಕ್ಕಂದ್ರೆ ಮತ್ತೆ ಏನಿದ್ದೇನು ಪ್ರಯೋಗ, ಏನು ಪ್ರಯೋಜನ? ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ನಾ ಅನ್ನುವಂತಹದನ್ನ ಮೊದಲು ಬಿಡ್ಲಿಕ್ಕೆ ತಯಾರಾಗೋದಿಲ್ಲ. ಅದ ನಾ ಅನ್ನೋದು ಬಿಡೋದಿಲ್ಲ ಅಂದ ಬಳಿಕ ನನ್ನದನ್ನೋದು ಕೂಡ ಆತ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಾಸ್ತ್ರ ಏನ್ ಹೇಳ್ತವೆ, ರೇಣುಕರು ಏನ್ ಅಪ್ಪಣೆ ಕೊಡಿಸ್ತಾ ಇದ್ದಾರಪ್ಪ ಅಂದ್ರೆ, ಇದೇ ಸಂಸಾರ, ನಾ ಮತ್ತು ನನ್ನದನ್ನೋ ಭಾವನೆಗಳೇ ಸಂಸಾರಗಳು. ಮನುಷ್ಯನಿಗೆ ಪ್ರಪಂಚದ ದುಃಖ ಇಲ್ಲ, ನಾ ನನ್ನ ಅನ್ನೋದ್ರಿಂದ ದುಃಖ ಸಿಗ್ತದೆ. ಈ ದೇಹಕ್ಕೆ ನಾನಂದ ಬಳಿಕ ಈ ದೇಹಕ್ಕೆ ಬರ್ತಕ್ಕಂತ ರೋಗ ರುಚಿ ಸುಖ ದುಃಖ ಎಲ್ಲ ನಂದಂತಕ್ಕೆ ನಾವೆಲ್ಲ ಅದನ್ನು ಅನುಭವಿಸಬೇಕಾಗ್ತದೆ. ಮತ್ತು ದೇಹಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ನನ್ನುವಂತ ನಾವು ಭಾವನೆ ಮಾಡಿಕೊಂಡಾಗ ಅದಕ್ಕೇನಾದ್ರೂ ಆದ್ರೂ ಕೂಡ ನಮಗೆ ದುಃಖ ಆಗ್ತದೆ. ಅದಕ್ಕಾಗಿ ಪ್ರಪಂಚದಲ್ಲಿ ದುಃಖ ನಮಗೆ ಪ್ರಾಪ್ತಿ ಆಗಬೇಕಾದಾಗ ಇವೆರಡು ಬಹಳ ಮುಖ್ಯವಾಗಿರುವಂತವುಗಳದಾವೆ. ಅದಕ್ಕೆ ನನ್ನದನ್ನುವಂತ ಏನ್ ಹೆಸರಿದಲ್ಲ, ಇದು ಯಾವಾಗಲೂ ಒಂದೇ ಪದಾರ್ಥ ಮೇಲೆ ಇರಂಗಿಲ್ಲ. ಇದನ್ನಾದರೂ ಕೂಡ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ, ಆ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಹಿಂಗೆ ಸ್ಥಳಾಂತರ ಆಗ್ತಾ ಇರ್ತದೆ. ಈಗ ನಿಮ್ಮಲ್ಲಿ ಒಂದು 1,000 ರೂಪಾಯಿ ಅದಾವ ಅಂತ ತಿಳ್ಕೊರಿ, ಅವಾಗ ನೀವೇನಂತೀರಿ, ರೂಪಾಯಿ ಯಾರೋಪ್ಪ ಆದ್ರೆ ಇದು ನನ್ನು, ಇದು 1,000 ರೂಪಾಯಿ ನನ್ನು ಅಂತಕ್ಕಂಥ ಭಾವನೆ ಇರ್ತದೆ. ಆ 1,000 ರೂಪಾಯಿ ಕೊಟ್ಟು ಒಂದು ಆಕಳ ನೀವು ಖರೀದಿ ಮಾಡಿದ್ರಿ ಅಂತ ತಿಳ್ಕೊರಿ, ಅವಾಗ 1 ರೂಪಾಯಿ ಮೇಲೆ ನನ್ನು ಒಂದು ಭಾವನೆ ಇರ್ತ ನಿಮ್ಗೆ ಇಲ್ಲ, 1 ರೂಪಾಯಿ ಮ್ಯಾಗಿನ ನಂದನ ಭಾವನೆ ಹೋಯ್ತು, ಈಗ ಆಕಳ ಮೇಲೆ ನಂದಂತಕ್ಕಂಥ ಭಾವನೆ ಬರ್ತದೆ. ಆಕಳ ನಂದಂತೀರ, 1 ರೂಪಾಯಿ ನಂದನ್ನಂಗಿಲ್ಲ. ಆ 1 ರೂಪಾಯಿ ತೆಗೆದುಕೊಂಡು ಹೋಗುವಂತ ಮನುಷ್ಯನ ಅಕಸ್ಮಾತ್ ಯಾರೊಬ್ಬರು ಕಾಳ ಬೆಟ್ಟಾಗ 100,000 ರೂಪಾಯಿ ಕದ್ಕೊಂಡು ಹೋದ ಅನ್ನೋದು ಸುದ್ದಿ ನಿಮಗೆ ಗುರ್ತಾ, ನೀವು ಒಳತೀರೇನು? ನೀವು ಒಳಂಗಿಲ್ಲ. ಯಾಕೆ ಅಡಂಗಿಲ್ಲ ಅಂದ್ರೆ ಅದು ನಂದ ಅಲ್ಲ. ಅಕಸ್ಮಾತ್ ನಿಮ್ಮಲ್ಲಿದ್ದ ಕಳ್ತನ ಮಾಡಿಕೊಂಡು ಹೋಗಿದ್ರೆ ನೀವು ಅಳ್ತೀರಿ. ಈಗ ನೀವು ತಂದಿರುವಂತ ಆಕಳಕ್ಕೆ ಏನಾದ್ರೂ ಆದ್ರೆ ಅವಾಗ ನೀವು ಅಳ್ತೀರಿ, ಇಲ್ಲ ಅಂದ್ರೆ ನೀವು ಒಳಕ್ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಸಂಸಾರ ದುಃಖ ಕೊಡುತ್ತಂದ್ರೆ ಯಾವ್ದು ದುಃಖ ಕೊಡ್ತದ? ಯಾವುದರ ಮೇಲೆ ನಾವು ನಂದಂತಕ್ಕಂಥ ಅಭಿಮಾನ ಮಾಡಿಕೊಳ್ತಾ ಇದ್ದೇವೆ ಅದೇ ಸಂಸಾರ, ಅದೇ ನಮಗೆ ದುಃಖ ಕೊಡ್ತದ. ಅದಕ್ಕಾಗಿ ಅನೇಕ ಶರಣರು ಸಂಸಾರದ ಬಗ್ಗೆ ಹೇಳಿದ್ದಾರೆ. ಕೆಲವರು ಸಂಸಾರ ಅಂದ್ರೆ ಏನಪ್ಪ ಅಂದ್ರೆ ಅದು ಗಾಳಿಗಿಟ್ಟ ದೀಪ ಅಂತಂತಾರೆ. ಸಂಸಾರ ಅಂದ್ರೆ ಏನನ್ನೋದು ಹೇಳಿಲ್ಲ ಅವರು, ಸಂಸಾರ ಅಂದ್ರೆ ಹೆಂಗ ಅನ್ನೋದು ಹೇಳ್ತಾರ ಅವ್ರು ಅಷ್ಟೇ. ಸಂಸಾರ ಅಂದ್ರೆ ಹೆಣ ಅಂತ ಶಬ್ದ ಪ್ರಯೋಗ ಮಾಡ್ಯಾರ. ಸಂಸಾರ ಅಂದ್ರೆ ಸಾಗರ ಅಂತಾರೆ. ಸಂಸಾರ ಅಂದ್ರೆ ಒಬ್ಬ ರಾಕ್ಷಸಿ ಅಂತಾರೆ. ಸಂಸಾರ ಅಂದ್ರೆ ಒಂದು ವಿಷ ವೃಕ್ಷ ಅಂತ ಶಬ್ದ ಪ್ರಯೋಗ ಮಾಡ್ಯಾರೆ. ಇವೆಲ್ಲ ಹೇಳೋ ಉದ್ದೇಶ ಏನು ಅಂತಂದ್ರೆ ಇವೆಲ್ಲ ನಮಗೆ ದುಃಖ ಕೊಡುವಂತಹದ್ದೆ ಅನ್ನೋದೇ ಅವರು ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ. ಅದಕ್ಕೆ ಸಂಸಾರವನ್ನು ತ್ಯಾಗ ಮಾಡು, ಸಂಸಾರದಲ್ಲಿ ಹೇಯ ಬುದ್ಧಿ ಮಾಡುವಂತಂದಾಗ ಏನು ಹೇಯ ಮಾಡಬೇಕಂದ್ರೆ ಕಾಣುವಂತ ಪ್ರಪಂಚವನ್ನು ಬಿಟ್ಟು ಹೋಗು, ಇದನ್ನು ಕೆಡಿಸುವಂತ ಅರ್ಥ ಅಲ್ಲ. ಅದಕ್ಕೆ ಇದನ್ನು ಕೆಡಿಸಲಿಕ್ಕೆ, ಇದನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಕಸ್ಮಾತ್ ನಿಮಗೇನೋ ಮನಸ್ಸಿನಾಗ ವೈರಾಗ್ಯ ಬಂತಪ್ಪ ಅಂದ್ರೆ, ಮಣಿ ಮೇಲೆ ವೈರಾಗ್ಯ ಬಂದ್ರೆ, ಹೊಲದ ಮೇಲೆ ವೈರಾಗ್ಯ ಬಂದ್ರೆ, ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಂಡ್ರ ಮಕ್ಕಳ ಮೇಲೆ ವೈರಾಗ್ಯ ಬಂದ್ರಪ್ಪ ಅಂದ್ರೆ ಅವ್ರನ್ನೇನಾರ ಮಾಡಿ ಕೊಂದು ಹಾಕಿ ಸುಡ್ತೀನಿ ಅಂತಂದ್ರೆ ಅದಕ್ಕೆ ಅಧಿಕಾರ ಇಲ್ಲ ಅಂತಾರ. ನೀ ಏನು ಮಾಡಬೇಕಾಗಿದೆಪ್ಪ ಅಂದ್ರೆ ಸಂಸಾರದಲ್ಲಿ ಬಂದ ಬಳಿಕ ಯಾರ ಜೊತೆಗೆ ಏನಿರಬೇಕು ಅಷ್ಟು ಇರಬೇಕಾಗಿದೆ ಅಷ್ಟೇ. ಪರಂತು ಅವುಗಳು ನಂದಂತಕ್ಕಂಥ ಭಾವನೆ ಮಾಡಿಕೊಂಡು ಅವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲಿಗೂ ಬರೋದಿಲ್ಲ ಅಂತ. ಒಬ್ಬ ಹಳ್ಳಿ ಮನುಷ್ಯ ಎಂದು ಹೋಟೆಲ್ಗೆ ಹೋಗದ, ಹೋಟೆಲ್ ಅಂದ್ರೆ ಗುರ್ತಿಲ್ಲ ಅವನಿಗೆ. ಅಕಸ್ಮಾತ್ ಪಟ್ಟಣದಲ್ಲಿ ಬಂದ ಬಳಿಕ ಅವನು ಹೋಟೆಲ್ನಲ್ಲಿ ತಿಂಡಿ ತಿನಿಸು ಬಾಳ ಇರ್ತಂತಕ್ಕಂತ ಕೇಳಿದ. ಅದಕ್ಕೆ ಹಂಗ ನೋಡ್ಯಾರ ನೋಡ್ನು ಹೋಟೆಲ್ದಾಗ ಅಂತ ತಿಳ್ಕೊಂಡು ಹೋದ್ನಂತ. ಬಹಳಷ್ಟು ಪದಾರ್ಥ ಮಾ ಇಟ್ಟಿದ್ರಲ್ಲಿ ಅವ ನೋಡಿದ, ಒಂದೊಂದು ಪದಾರ್ಥ ಎಲ್ಲ ನೋಡಿದ, ಟೇಬಲ್ ಮೇಲೆ ಹೋಗಿ ಕೂತ್ಕೊಂಡ, ಅವಾಗ ಒಬ್ಬ ಮನುಷ್ಯ ಬಂದು ಕೇಳಿದ್ರು, ನಿಮ್ಗೆ ಏನ್ ಬೇಕು? ಅವಂದ, ಉಪ್ಪಿಟ್ಟು ಅದಲ್ಲ, ಉಪ್ಪಿಟ್ಟು ಹೆಂಗ? ಅವ ಅಂದ, 1 ರೂಪಾಯಿಗೊಂದು ಪ್ಲೇಟ್, ಹಂಗಾರ ಒಂದು ಪ್ಲೇಟ್ ತಗೊಂಡ್ ಬಾ ಅಂತ. ಅವ ಒಂದು ಪ್ಲೇಟು ಉಪ್ಪಿಟ್ಟು ಮತ್ತೊರಗ ಒಂದೆರಡು ಚಮಚೆ ತಿನ್ನಕ್ ಬಂದಿಟ್ಟ. ಆಮೇಲೆ ಮತ್ತ ಕಡೆ ಇಡ್ಲಿ ಪಡ್ಲಿ ಕಂಡು, ಅವು ಹೆಂಗ? ಅವು 2 ರೂಪಾಯಿ ಪ್ಲೇಟ್, ಹಂಗಾರ ಅವೊಂದ್ ಪ್ಲೇಟ್ ತಗೊಂಡ್ ಬಾ ಅಂತ. ಹಿಂಗ ಏನೇನ್ ಕಾಣ್ತಾ ಇದ್ದ, ಗುಲಾಬ್ ಜಾಮೂನು ಅವು ಇವು ಎಲ್ಲ ಪದಾರ್ಥಗಳನ್ನ ಒಂದೊಂದ್ ಪ್ಲೇಟ್ ತರಿಸಿಕೊಂಡ. ಆಮೇಲೆ ಮ್ಯಾಲೆ ಕಾಫಿನು ಕುಡ್ದ, ಚಹಾನು ಕುಡ್ದ, ಹಾಲುನು ಕುಡ್ದ, ಏನೋ ತಿಂದ್ಬಿಡ್ನು ಒಮ್ಮೆ ಅಂತ ತಿಳ್ಕೊಂಡು ಎಲ್ಲಾ ತಿಂದ. ಟೇಬಲ್ ತುಂಬಾ ಪಾತ್ರೆನೇ ಪಾತ್ರೆ ಅದು. ಎಲ್ಲಾ ತಿಂದ ಬಳಿಕ ಏನ್ ಮಾಡಿದ ಅಪ್ಪ, ಹಳ್ಳಿ ಮನುಷ್ಯ ಒಂದ್ ದೊಡ್ಡ ಚೀಲ ತಂದ, ಬಗಲಿಗೆ ಹಾಕೊಂಡು ಆ ಪ್ಲೇಟು ಚಮಚೆ ಗ್ಲಾಸು ತಂಬಿಗಿ ವಾಟ್ ಎಲ್ಲಾನು ಅದ್ರಾಗ ಹಾಕಿಬಿಟ್ಟ. ಅವ ಸಪ್ಲೈ ಮಾಡೋ ಮನುಷ್ಯ ಬಂದು ನೋಡ್ತಾನ, ನಾನಂತೂ ಪ್ಲೇಟ ತೆಗೆದಿಲ್ಲ, ಪ್ಲೇಟ್ ಎಲ್ಲ ಗಾಯವಾದವಲ್ಲ, ಎಲ್ಲಿ ಹೋದು ಇವು? ಅವ ಬಿಲ್ ಕೊಡ್ಲಿಕ್ಕೆ ಹೋಗಿದ್ ಅಷ್ಟೊಳಗೆ ಎದ್ದು ಹೆಗಲ ಮೇಲೆ ಹಾಕೊಂಡು ಇಷ್ಟುದ್ದ ಜೋತ್ ಬಿದ್ದ ಬಹಳಷ್ಟು ಸಾಮಾನುಗಳು. ಅವಾಗ ಆಳ ಮನುಷ್ಯ ಓಡ್ತಾ ಓಡ್ತಾ ಬಂದ, ಓಡ್ತಾ ಬಂದು ಅವನು ಹೆಗಲೆ ಹಾಕಿದ ಚೀಲ ಕಸ್ಕೊಳಕತ್ತಿದ್ದ. ಅವ ಅಂದ, ಏ ಇದನ್ನ ಯಾಕೆ ಮುಟ್ತೀಯೋ ನೀನಂದು, ಇದು ಯಾಕೆ ಮುಟ್ತಿ? ನಮ್ಮೆಲ್ಲ ಪ್ಲೇಟು ಚಮಚೆ ಗ್ಲಾಸ್ ಎಲ್ಲ ಒಳ ಹಾಕೊಂಡು ಹೊಂಟ್ರಿ ಅಲ್ಲ. ಹೌದು, ನಮ್ಮ ಹೂವಂದವ. ನಾ ನಿಮಗೆ ಎಲ್ಲದಕ್ಕೂ ಬೆಲೆ ಕೇಳೇನಿಲ್ಲ. ಉಪ್ಪಿಟ್ಟು ಹೆಂಗ ಅಂದ್ಕೊಳ್ಳೆ 1 ರೂಪಾಯಿಗೊಂದು ಪ್ಲೇಟ್ ಅಂದೆ. ಮತ್ತ ಉಪ್ಪಿಟ್ಟು ಪ್ಲೇಟು ಚಮಚೆ ಎಲ್ಲಾನಿಗೂ 1 ರೂಪಾಯಿನೇ. ಇಡ್ಲಿ 2 ರೂಪಾಯಿ ಅಂದೆ. ಇಡ್ಲಿ ಇಡ್ಲಿ ತಿನ್ನೋ ಪ್ಲೇಟು ಅದ್ರ ಚಮಚ ಅವೆಲ್ಲಾನು 2 ರೂಪಾಯಿಕ. ಮತ್ತೆ ಚಾ ಅಂದ್ರೆ ಚಾ ಚಾ ಗ್ಲಾಸು. ಅವಾಗ ಅವ ಹೇಳ್ದ, ಬೌದ್ಧಕ್ಕೆ ನೀವು ಹೊಸದಾಗಿ ಬಂದಂಗೆ ಕಾಣ್ತೀರಿ, ಹೋಟೆಲ್ದಾಗ ಎಂದು ಹೋದಂಗೆ ಕಾಣಂಗಿಲ್ಲ. 1 ಪ್ಲೇಟ್ ಉಪ್ಪಿಟ್ಟಿನ ಬೆಲೆ 1 ರೂಪಾಯಿ ಅಂದ್ರೆ ಬರೀ ಉಪ್ಪಿಟ್ಟಿಗಷ್ಟೇ 1 ರೂಪಾಯಿ. ಪ್ಲೇಟು ಚಮಚ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕೆ, ಅವನ್ ತಗೊಂಡು ಹೋಗಕ್ ಬರಂಗಿಲ್ಲ. 1 ರೂಪಾಯಿ ಗ್ಲಾಸ್ ಚಾ ಅಂದ್ರೆ ಚಾ ಕುಡಿದು ಗ್ಲಾಸ್ ಇಲ್ಲೇ ಬಿಡಬೇಕು, ಚಾನು ಒಯ್ಯಾಕ ಅದು ಗ್ಲಾಸನ್ನು ಒಯ್ಯಾಕ ಬರಂಗಿಲ್ಲ. ಅವಂದ, ಒಯ್ಯಾಕ ಯಾಕೆ ಬರಂಗಿಲ್ಲ ಅಂದ್ರೆ ಅದು ಹಂಗ ನೇಮನದು, ನಮ್ಮ ಹೋಟೆಲ್ ನೇಮ್ ಅದ, ಅದು ಒಯ್ಯಾಕ ಬರಂಗಿಲ್ಲ, ಇಲ್ಲೇ ಬಿಟ್ಟು ಹೋಗುತ್ತೆ. ಹಂಗ ಹೆಂಡ್ರು ಮಕ್ಕಳಂದ್ರೆ ಇವು ಪ್ಲೇಟು ಚಮಚೆ. ನೀವು ಹೋಗೋ ಕಾಲಕ್ಕೆ ಇವ್ರ ಸಂಗತ ಹೋಯ್ತೀವಿ ಅಂದ್ರ ನಿಮ್ ಪ್ಲೇಟು ಚಮಚೆ ಬರ್ತಾವನ? ಅವಂತ, ನಿಮ್ಮ ಜೊತೆಗೆ ನೀವು ಹೋಗಿ ನಾವು ಬರೋ ಕಾಲಕ್ಕೆ ನಾವು ಬರ್ತೀವಿ ಅಂತಾರ ಅವರು. ಅದಕ್ಕೆ ಸಂಸಾರದಲ್ಲಿ ಯಾವ ಪದಾರ್ಥವನ್ನು ಅನುಭವ ಮಾಡ್ಲಿಕ್ಕೆ ಜೀವಾತ್ಮ ಬಂದಿರ್ತಾನೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ವಸ್ತುಗಳದವ ಯಾವಗಳ ಮೇಲೆ ನನ್ನದಂತಕ್ಕಂತ ನಾವು ಭಾವನೆ ಮಾಡಿಕೊಂಡಿರ್ತೀವಿ, ಆ ವಸ್ತುಗಳನ್ನ ಯಾರಿಗೂ ಎಲ್ಲಿಗೂ ಒಯ್ಲಿಕ್ಕೆ ಬರಂಗಿಲ್ಲ. ಒಯ್ಯಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಕೆಡಿಸೋಬೇಕಂತ ವಿಚಾರ ಮಾಡಿದ್ರೆ ಕೆಡಸಾಕು ನಿಮಗೆ ಅಧಿಕಾರ ಇಲ್ಲ ಅಂತ. ಅದಕ್ಕೆ ಪರಮಾತ್ಮ ಏನ್ ಅಧಿಕಾರ ಕೊಟ್ಟಾನ? ಪ್ರಪಂಚದಲ್ಲಿರ್ತಕ್ಕಂಥ ಜೀವಗಳನ್ನು ಏನಾದ್ರೂ ನಿರ್ಮಾಣ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಾನ, ವಿನಾಶ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟೇ ಇಲ್ಲ. ಅದಕ್ಕೆ ವಿನಾಶ ಮಾಡುವಂತ ಅಧಿಕಾರವನ್ನು ಪರಮಾತ್ಮ ತಾನೇ ಇಟ್ಟುಕೊಂಡಾನೆ. ಯಾರಿಗೆ ವಿನಾಶ ಮಾಡ್ಲಿಕ್ಕೆ ಅಧಿಕಾರ ಅದ ಅಂದ್ರೆ ಯಾರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಅಧಿಕಾರ ಅದ ಅವರೇ ವಿನಾಶ ಮಾಡ್ಲಿಕ್ಕೆ ಅಧಿಕಾರಿಗಳು. ಯಾರಿಗೆ ಸೃಷ್ಟಿನೇ ಮಾಡಕ್ ಬರಂಗಿಲ್ಲ ಅವ್ರ ವಿನಾಶ ಮಾಡ್ಲಿಕ್ಕೂ ಕೂಡ ಬರಂಗಿಲ್ಲ ಅಂತ. ನೀವೇ ಕಟ್ಟಿದ ಮನೆ, ನೀವೇ ದುಡಿದು ಸಂಪಾದನೆ ಮಾಡಿರೋ ಸಂಪತ್ತಿನ ಕಟ್ಟಿರ್ತಕ್ಕಂಥ ಮನೆಯನ್ನ ನೀವು ಹೋಗೋ ಕಾಲಕ್ಕೆ ಅಕಸ್ಮಾತ್ ಇದಕ್ಕೆ ಉರಿ ಹೆಚ್ಚು ಹೋಕ್ಕಿನಿ, ಇದನ್ನು ಕೆಡಿ ಹೋಕ್ಕಿನ ಅಂದ್ರೆ ನಿಮ್ಮ ಮಕ್ಕಳು ಸುಮ್ಕೊಂಡಿರ್ತಾರ ಅವರು. ಅವರಂತ, ನಿನ್ ಮಟ್ಟಿಗೆ ನೀವು ಹೋಗಪ್ಪ, ನಾವೆಲ್ಲ ಇರ್ತೇವೆ ಮುಂದಿರೋರು ಅಂತಾರ. ಕಟ್ಲಿಕ್ಕ ಯಾಕೆ ಕಟ್ಟಿಲ್ಲ ಅಂತ ನಿಮಗೆ ಕೇಳಲಿಕ್ಕಿಲ್ಲ. ಬರೊಂದು ಕಟ್ಟಿದ ಮನೆಯನ್ನ ಕೆಡಲಿಕ್ಕೆ ನೀವು ತಯಾರಾದ್ರೆ ಅವಾಗ ನಿಮ್ಮನ್ನ ಎಲ್ಲರೂ ಕೇಳ್ತಾರೆ, ಅದಕ್ಕೆ ಕೆಡಲಿಕ್ಕೆ ಅಧಿಕಾರ ಇಲ್ಲ ಅಂತ. ಅಷ್ಟೇ ಅಲ್ಲ, ನಿಮಗೆ ಸಾಯಕ ನಿಮಗ ಅಧಿಕಾರ ಇಲ್ಲ. ನೀವು ಸಾಯಬೇಕಂದ್ರೆ ನಿಮಗೆ ಶುದ್ಧ ಅಧಿಕಾರ ಇಲ್ಲ. ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡು ಸಾಯಕ್ ಹೋದ್ರೆ ಅಕಸ್ಮಾತ್ ಆಗಿ ಸಿಕ್ಕರು ಅಂದ್ರೆ ಜೀವಂತ ಅವ್ರನ್ನ ಜೈಲಿಗೆ ಹಾಕ್ತಾರೆ. ನೀವು ಅನ್ನೋದು ಯಾಕ್ರಿ ನಮ್ಮ ಪ್ರಾಣ ನಾವು ಕಳ್ಕೊಳ್ಳಕ್ಕೆ ನಿಮ್ದೇ ಗಂಟು ಹೋಗ್ತದೆ ಅದಂತ ನಿನ್ನ ಪ್ರಾಣ ಖರೆ ಪರಂತದ ಪರಮಾತ್ಮನಿಗೆ ಅನುಗ್ರಹಿಸಿದನಪ್ಪ ಅಂದ್ಬಿಡಕ್ಕೆ ಅದರಿಂದ ಒಳ್ಳೆ ಕೆಲಸ ಮಾಡೋ ಹೊರತಾಗಿ ಅದು ತಗೊಳ್ಳು ಕಾಲಕ್ಕೆ ಪರಮಾತ್ಮ ತೆಗೆದುಕೊಳ್ತಾನೆ ನೀನಾಗಿ ಅದನ್ನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕಾಗಿ ಜಗತ್ತನ್ನುವಂತಹದ್ದು ಇದು ಸುಂದರವಾಗಿರುವಂತಹದ್ದು ಸತ್ಯವಾಗಿರುವಂತಹದ್ದು. ಅದಕ್ಕೆ ಹೇಳಿದ್ರೆ ರೇಣುಕಾಚಾರ್ಯರು ಜೀವ ಸತ್ಯಂ ಜಗತ್ ಸತ್ಯಂ, ಈಶ್ವರನು ಸತ್ಯ ಅದನೇ, ಜಗತ್ತನು ಸತ್ಯದ, ಜೀವನು ಕೂಡ ಸತ್ಯದನೇ. ಆದರೆ ಜಗತ್ತನ್ನು ಸುಳ್ಳು ಮಾಡೋದು ಅರ್ಥಪ್ಪ ಅಂದ್ರೆ ಈ ಕಾಡುವಂತ ಪ್ರಪಂಚ ಸುಳ್ಳು ಅಂತ ಹೇಳುವಂತಹದ್ದಲ್ಲ, ಈ ಪ್ರಪಂಚದ ಮೇಲಿರುವಂತಹ ನನ್ನದಂತಕ್ಕಂಥ ಭಾವನಾ ನಾವು ತಕ್ಕೋಬೇಕು, ಪ್ರಪಂಚದಲ್ಲಿ ನಾವು ಇರ್ಲಿಕ್ಕೆ ಕೂಡ ಬರ್ತದ. ನಾನು ನನ್ನದಂತಕ್ಕಂಥ ಭಾವನಾ ಕಳ್ಕೊಂಡು ಇರಬೇಕು ಹೆಂಗ ಅಂತಂದ್ರೆ ಅದು ನೀನು ನಿನ್ನಂತಕ್ಕಂಥ ಭಾವನದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಹೆಂಗ ನಂದು ಅನ್ಕೊಂತ ಇರ್ತೀವಿ, ಹಂಗ ನಿಂದ ಅನ್ಕೊಂತಿರಕ್ ಬರಂಗಿಲ್ಲೇನು. ಹಂಗ ಪ್ರಸಂಗ ಬಂದ್ರೆ ಹಾಕಿರ್ ನೀವು, ಇಲ್ಲಾಂದ್ರೆ ಸಹಜವಾಗಿ ಏನಾಗೋ ಪೈಕಿ ಅಲ್ಲ. ಒಂದು ಬಹಳ ಸುಂದರವಾದ ಕಥೆ ಬರ್ತದೆ. ಒಬ್ಬ ಬಹಳ ದೊಡ್ಡ ಶ್ರೀಮಂತ, ಬಹಳ ದೊಡ್ಡ ವ್ಯಾಪಾರಿ ಮನುಷ್ಯ, ಪರಂತು ಅವನ ಮನೆ ಮುಂದೆ ಯಾರಾದರೂ ಬೇಡಿಕೊಳ್ಳೋರು ಬಂದ್ರೆ ಅದ್ರ ಬೆಂಕಿ ಹಾಕಿದ್ದವ, ಯಾರಿಗೂ ಏನು ಕೊಡೋ ಪೈಕಿ ಅಲ್ಲವ. ಒಂದು ಸಾರೆ ಪರಮಾತ್ಮನೇ ಇವನಿಗೆ ಬುದ್ಧಿ ಗಳಿಸಬೇಕು, ಯಾಕಂದ್ರೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿಗೆ ನಾವೇ ಅಧಿಕಾರಿ ಇರಂಗಿಲ್ಲ. ಅದಕ್ಕೆ ನಾವು ಗಳಿಸಿರುವಂತಹ ಸಂಪತ್ತಿಗೆ ಧರ್ಮ, ರಾಜ, ಕಳ್ಳ, ಬೆಂಕಿ ಇವು ನಾಲ್ಕು ಅದಕ್ಕೆ ಅಧಿಕಾರಿಗಳು ಅಂತ ಹೇಳ್ತಾರೆ, ಇವು ದಾಯಾದಿಗಳು ಅಂತ. ಮೊದಲೇದು ಧರ್ಮ, ಅದು ಬಹಳ ಸೌಮ್ಯವಾಗಿರ್ತದೆ, ನೀವು ಎಷ್ಟು ಕೊಡ್ತೀರಿ ಕೊಡ್ರಿ, ಸ್ವಾಮಿಗಳು ದಿನ ಹೇಳ್ತಾರೆ ಲಾಸ್ಟ್ ಎಷ್ಟು ಅಂತ ಏನಿಲ್ಲ, ಪೂಜಾಕ್ ಬರೋರು ಬೇಕಾದಷ್ಟು ಕೊಡ್ರಿ, ಇದು ಧರ್ಮ, ಇದು ಧರ್ಮ ಇದು, ಅದು ಕಂಡೀಷನ್ ಮಾಡಂಗಿಲ್ಲ, ಅದು ಇಷ್ಟ ಕೊಡಬೇಕು ಅಷ್ಟ ಕೊಡಬೇಕಂತ ತಿಳ್ಕೊಂಡು ಕಂಡೀಷನ್ ಮಾಡಿದ್ರೆ ಧರ್ಮ ಅಂತ ಅನಿಸ್ಕೊಳ್ಳಂಗಿಲ್ಲ ಅದು. ಅದಕ್ಕೆ ಧರ್ಮ ಬಹಳಷ್ಟು ಸೌಮ್ಯವಾಗಿರ್ತದ, ಅಕಸ್ಮಾತ್ ಧರ್ಮಕ್ಕೆ ತಿರಸ್ಕಾರ ಮಾಡಿದ್ರೆ ಧರ್ಮವನ್ನು ವಾಪಸ್ ಕಳಿಸಿಕೊಟ್ರ ಜ್ಯೇಷ್ಠಾವಮಾನೇನ. ಈ ನಾಲ್ಕು ಮಂದಿ ದಾಯಾದಿಗಳಲ್ಲಿ ಧರ್ಮ ಎಲ್ಲಕ್ಕೂ ದೊಡ್ಡದು, ಆ ಜ್ಯೇಷ್ಠರಾಗಿರ್ತಕ್ಕಂಥ ಧರ್ಮಕ್ಕೆ ನೀವು ತಿರಸ್ಕಾರ ಮಾಡಿದ್ರೆ ಇತರೇ ಕುಪ್ಪೆಯಂತೆ ಉಳಿದ ಮೂರು ಮಂದಿ ಸಿಟ್ಟಿಗೇಳ್ತಾರಂತ. ನೀವು ಧರ್ಮಕ್ಕೆ ಕೊಡ್ಲಾರ್ದಂಗೆ ಇರ್ಬೋದು, ಪರಂತು ಸರ್ಕಾರಕ್ಕೆ ಕೊಡ್ಲಾರ್ದಂಗೆ ಇರಾಕ್ ಬರ್ತದನ ಬರ್ತದೆ, ನಿಮ್ಗೆ ಅದನ್ನು ಕಲ್ತೀರಿ. ಸರ್ಕಾರಕ್ಕೆ ಕೊಡ್ಲಾರ್ದಂಗೂ ಕೂಡ ಇರ್ತೀರಿ, ಸರ್ಕಾರ ಕೊಡೋಟು ಕೊಡೋದು ಲೆಕ್ಕ ತೋರಿಸಲಾರ್ದಂಗಿರೋದು, ಅದನ್ನು ಕಲ್ತಿರ್ತೀರಿ. ಅಂದ ಬಳಿಕ ಧರ್ಮಕ್ಕೆ ಕೊಡ್ಲಾರ್ದಂಗೂ ಇರಾಕ್ ಕಲ್ತಿರಿ, ಆಮೇಲೆ ಸರ್ಕಾರಕ್ಕೂ ಕೂಡ ಕೊಡ್ಲಾರ್ದಂಗ ಉಳ್ಕೊಂಡ್ರಿ ಅಂತ ತಿಳ್ಕೊರಿ. ಆಮೇಲೆ ಮೂರನೇದವ ಬರ್ತಾನೆ, ಯಾರು, ಕಳ್ಳ. ಅವನಿಗೆ ಹೆಂಗ್ ಗುರುತಾಗ್ತದೋ ಏನು, ಬಹಳ ಆಶ್ಚರ್ಯ. ನಿಮ್ ಮನೆಯಾಗಿನ ವಸ್ತು ಜಲ್ದಿ ನಿಮಗೆ ಸಿಗಂಗಿಲ್ಲ, ಪರಂತ ಬರೋ ಒಂದು ಅರ್ಧ ತಾಸು 15 ನಿಮಿಷ ಒಳಗೆ ಬಂದು ಎಲ್ಲಿಟ್ಟಿರ್ತಾರೋ ಎಲ್ಲಿಲ್ಲೋ ಅದನ್ನು ಬರೋಬ್ಬರಿ ಹೊಡೆದು ತಗೊಂಡು ಹೋಗ್ಬಿಡ್ತಾನಪ್ಪ ಅಂದ ಬಳಿಕ ಅದಕ್ಕೆ ಬಸವಣ್ಣವ್ರು ಅಂದ್ರೆ, ಅವರು ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅವ ಸಂಗಮನಾಥನಲ್ಲದೆ ಬೇರೆ ಯಾರು ಅಲ್ಲ ಅನ್ನುವಂತ ಮಾತು. ಅದಕ್ಕೆ ದೇವರು ಒಮ್ಮೆ ಕಳ್ಳ ಆಗಿ ಬರ್ತಾನೆ ಅಂತ ಅವನಿಗೆ ಗುರುತಿರ್ತದೆ. ಓದಕ್ಕೆ ನೀವು ಎಲ್ಲಿಟ್ಟಿರೋ ಅವನಿಗೆ ಗುರುತಾಗ್ತದೆ. ನೀವು ಬಹಳ ಪಕ್ಕ ಇರ್ತೀರಿ, ಕಳ್ಳನಿಗೂ ಸಿಗಲಾರ್ದಂಗ ಇಡುವಂತವ್ರು ನೀವು ಇದ್ರಿ ಅಂತ ತಿಳ್ಕೊಳ್ರಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಒಮ್ಮೆಲೆ ಎಲ್ಲಾನ ಬೆಂಕಿ ತಲೆನ ಸುಟ್ಟು ಹೋಗ್ಬಿಡ್ತದ. ಅದಕ್ಕಾಗಿ ಧರ್ಮಕ್ಕೆ ಎಂದೆಂದೂ ಅಪಮಾನ ಮಾಡಬಾರದು ಅಂತ. ಧರ್ಮದ ಜೋಳಿಗೆ ಅಕಸ್ಮಾತ್ ನಿಮ್ ಮನೆ ಮುಂದೆ ಬಂತು ಅಂದ್ರೆ ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ ಕೇಳುವಂತವ್ರು ಯಾರಾದ್ರೂ ನಿಮ್ಮ ಮನೆಗೆ ಬಂದ್ರಪ್ಪ ಅಂದ್ರೆ ಅದರಲ್ಲಿ ಎಷ್ಟೆಲ್ಲ ಎಷ್ಟು ಸ್ವಲ್ಪ ಅದನ್ನ ಕೊಡ್ಲಿಕ್ಕಿರಬೇಕು, ಅದನ್ನು ಅಪಮಾನ ತಿರಸ್ಕಾರ ಮಾಡಬಾರದು ಅಂತ. ಆದ್ರೆ ಅವ ಏನು ಶ್ರೀಮಂತ ಮನುಷ್ಯ ಇದ್ದ, ಅವ ಧರ್ಮ ಅಂದ್ರೆ ಸೇರ್ತಿದಲ್ಲ ಅದಕ್ಕೆ ತಿರಸ್ಕಾರ ಮಾಡಿ ಬಂದವ್ರನ್ನೆಲ್ಲ ಬೈದು ಬಡದು ಹೊರಗೆ ಕಳಿಸ್ಕೊಡ್ತಾ ಇದ್ದ. ಪರಮಾತ್ಮ ವಿಚಾರ ಮಾಡಿದ, ಇವನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು, ಅವಾಗೊಂದ್ಸಾರೆ ದೇವರೇ ಭಿಕ್ಷುಕನಾಗಿ ಬಂದನು. ಎಲ್ಲಾರನ್ನು ಬಡದು ಹೊರಗೆ ಹಾಕುವಂಗ ಇವ ಸಾಹುಕಾರ ದೇವರನ್ನು ಕೂಡ ಬಡದು ಹೊರಗೆ ಹಾಕಿಬಿಟ್ಟ. ಮತ್ತೆ ವೇಷ ಬದಲಿ ಮಾಡಿಕೊಂಡು ಬಂದ್ರೆ ದೇವರು ಬಡಿಸಬೇಕಾಗ್ತದ. ದೇವರು ತನ್ನ ನಿಜ ರೂಪದಲ್ಲಿ ಬಂದ್ರೆ ಅಂಜು ಪೈಕಿ, ದೇವರ ರೂಪ ಬದಲಿ ಮಾಡಿಕೊಂಡು ಬಂದ ಅಂದ್ರೆ ಪೆಟ್ಟು ತಿಂತಾನೆ. ದೇವರು ಪೆಟ್ಟು ತಿಂದ, ಅವ ಅಂದ ಇವನಿಗೆ ನಾನು ಪೆಟ್ಟು ತಿನ್ನಿಸಲಾರ್ದ ಬಿಡಂಗಿಲ್ಲ ಅಂದ. ಅವ ಏನ್ ಮಾಡಿದ, ಈ ಸಾಹುಕಾರ ದಿನಾಲು ಒಂದು ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದ. ಅಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲಿ ಸ್ನಾನ ಮಾಡಿ ಸುಮ್ಮ ದೇವರ ಮೇಲೆ ಒಂದು ನೀರು ಹಾಕಿ ಬರ್ತಾ ಇದ್ದ. ಯಾವ ಸಮಯಕ್ಕೆ ಇವ ಸ್ನಾನಕ್ಕೆ ಆ ಕಡೆ ಹೋದ್ನು, ಅವಾಗ ದೇವರು ಅವನಂಗ ರೂಪ ಹಾಕಿಕೊಂಡು ಅವ್ರ ಮನೆಗೆ ಹೋದ. ಮನೆಗೆ ಹೋಗಿ ಏನ್ ಹೇಳ್ದ ಅಂದ್ರೆ, ಹೆಂಡ್ರಿಗೆ ಮಕ್ಕಳಿಗೆಲ್ಲ, ಅವನ ಹೆಂಡ್ರಿಗೆ ಮಕ್ಕಳಿಗೆಲ್ಲ ಏನ್ ಹೇಳ್ತಾನೆ, ಈ ಊರಾಗ ಒಬ್ಬ ಬಹುರೂಪಿ ಬಂದಾನೆ, ಅವ ಯಾರ ಮನೆಗೆ ಹೋಗ್ತಾನ ಅವರಂಗ ರೂಪ ಧಾರಣ ಮಾಡಿಕೊಂಡು ಹೋಗ್ತಾನೆ. ಅದಕ್ಕೆ ಅಕಸ್ಮಾತ್ ಆಗಿ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನೀವೆಲ್ಲ ಬಹಳ ಹುಷಾರು, ನನ್ನಂಗ ಬರ್ತಿರ್ತಾರ, ಅವ್ರ ಒಳಗೆ ಬಿಟ್ಟು ಗಿಟ್ಟಿರಿ ಅಂತ ಹೇಳಿಬಿಟ್ಟ. ಇವ್ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟು ನಕಲಿ ಮಾಲಕ್ ಹೋಗಿ ಅಸಲಿ ಮಾಲಕ್ ಆಗ್ಯಾನ. ಖರೆ ಅಸಲಿ ಮಾಲಕ್ ಅವನೇ, ಒಳಗೆ ಹೋಗಿ ಕುತ್ಕೊಂಡು ಮಾಲಕ್ ಆಗಿ. ನೀವು ಯಥಾ ಪ್ರಕಾರ ಸ್ನಾನ ಮಾಡಿ ಬರೋಂಗ್ ಬಂದ, ಒಳಗ್ ಬರಕ್ ಹತ್ಕೊಳ್ಳಿದ್ದೆ ಬಾಗಲ್ದಲ್ಲಿ ನಿಂತ್ಕೊಂಡಿದ್ರಲ್ಲ ಅವ್ರು ಜವಾನರು ಸಿಪಾಯಿಗಳು, ಏ ನಡಿ ಹೊರಗಂದ್ರು. ಇವನಿಗೆ ಎದಿ ಗುಂಡ್ ಹೊಡೆದಂಗಾಯ್ತು. ನಾನ್ ಇಟ್ಕೊಂಡು ಸೇವಕರು ನನಗೆ ಹೋಗಂತಾರ, ನಿಮ್ಮ ತಲೆಗಿರಿ ಕೆಟ್ಟದನ ಅಂದವ. ಅವಂದ ನಮ್ ತಲೆ ಕೆಟ್ಟಿಲ್ಲ, ನಿಂದ ಕೆಟ್ಟದ ನಡೀತೇನೇನು, ಮತ್ತೆ ಪೊಲೀಸ್ ಸ್ಟೇಷನ್ ಕೊಡೋಣ ಅಂದ. ಅವ ಸಹಜವಾಗಿ ಹೋಗೋದಿದ್ದಾಗ ಅವನ ಆಳುಗಳು ಅವನು ಹೊಡೆದು ಬಡದು ಹೊರಗೆ ಹಾಕಿಬಿಟ್ರು. ಬಡಿಸ್ಕೊಂಡು ಬಡಿಸ್ಕೊಂಡು ಹೊರಗೆ ಹೋದ ಅವ ಅಂದ್ ಇವತ್ ಹಿಂಗ್ ಯಾಕಾಯ್ತು, ನನ್ನ ಮನೆಗೆ ನಾವು ಹೋದ್ರೆ ನಾನು ಇಟ್ಕೊಂಡು ಸೇವಕರು ನನಗೆ ಒಳಗೆ ಬಿಟ್ಟಿಲ್ಲ, ನನಗೆ ಹೊಡೆಯೋದು ಬಡಿಯೋದು ನೋಡ್ಲಿಕ್ಕೆ ನನ್ನ ಹೆಂಡ್ರ ಮಕ್ಕಳು ಬಂದು ನೋಡಿದ್ರು, ಅವರು ಹೊಡೆದು ಹೊರಗೆ ಹಾಕಿಬಿಟ್ರಲ್ಲ, ಇನ್ ಯಾರನ್ನು ನಂಬೇಕು ನಾನು ಅಂದವ. ಅವಾಗ ಅವ ಏನ್ ಮಾಡ್ದ, ಆ ಊರೊಳಗಿನ ನ್ಯಾಯಾಧೀಶರ ಕಡೆಗೆ ಹೋದವ. ಹೋಗಿ ಏನ್ ಹೇಳ್ದ ಅಂದ್ರೆ, ನನ್ನ ಮನೆಗೆ ಯಾವನೊಬ್ಬ ಬಂದು ಕುಂತಾನೆ ನನ್ನಂಗ ಬಹುರೂಪಿ ಅದನ್ನ ಕಾಣ್ತಾವ, ಅದಕ್ಕೆ ನನ್ನ ಹೊರಗೆ ಹಾಕಿ ಒಳ ಕುತ್ಕೊಂಡು ಹೇಗಾದ್ರೂ ಮಾಡಿ ಇದಕ್ಕೆ ನ್ಯಾಯ ಒದಗಿಸ್ರಿ ಅಂತ ತಿಳ್ಕೊಂಡು ಹೋಗಿ ಹೇಳಿದವ. ಅವಾಗ ನ್ಯಾಯಾಧೀಶ ಏನ್ ಮಾಡಿದ್ರಪ್ಪ ಅಂದ್ರೆ, ಯಾರು ಅವನು ಕರಸ್ ಅಂತ ಅವನು ಕರೆಸಿದ್ರು. ಬಂದ ಅವನು ನೋಡಿದ್ರೆ ಇಬ್ರು ಒಂದೇ ರೂಪದ, ಯಾರು ನಕಲಿನೋ ಯಾರ ಸೇನೋ ತಿಳಿಯೋದು ನ್ಯಾಯಾಧೀಶನ ಕಷ್ಟ ಆಗಿಬಿಡುತ್ತ. ಅವ ಅಂದ್ರೆ ಇಬ್ರು ಅವಳಿ ಜವಳಿ ಏನು ಹೊಂದವ, ನಾವು ಅವಳಿರಿ ಜವಳಿ ನಾನು ಒಬ್ಬನೇ ಅಂತ ಹೇಳ್ತಾನವ. ಇವನು ಇವತ್ತು ನಾ ಮಾಲಕ್ ಅಂತ ನಾವ ಅಂತ ನಾ ಮಾಲಕ್. ನ್ಯಾಯಾಧೀಶರು ಇದನ್ನ ಹೆಂಗ್ ನಿರ್ಣಯ ಮಾಡೋದು, ಈ ಮನಿ ಮಾಲಕ್ ನಿಜವಾಗಿ ಯಾರ ಅಂತ ತಿಳ್ಕೊಂಡು ಹೆಂಗ್ ಗುರುತಿಡಿಯೋದು. ಅವಾಗ ಅವ ಏನ್ ಪರಮಾತ್ಮ ಮಾಲಕನ ರೂಪದಲ್ಲಿದ್ದ, ಅವ ಒಂದ್ ಮಾತು ಹೇಳ್ತಾನೆ, ನೋಡ್ರಿ ಮನಿ ಮಾಲಕಗ ಮನ್ಯಾಗಿನ ಸಾಮಾನು ಎಲ್ಲ ಗುರ್ತಿರ್ತಾವ, ಯಾರು ಮನಿ ಮಾಲಕಲ್ಲ ಅವನಿಗೆ ಮನಿ ಸಾಮಾನು ಗುರ್ತಿರಂಗಿಲ್ಲ. ಅದಕ್ಕ ನನ್ನ ಮನಿ ಅಂತ ನಾ ಹೇಳ್ತೇನೆ, ಅವನ ಮನೆ ಅಂತ ಅವ ಹೇಳ್ತಾನಲ್ಲ, ಅವನ ಕಡೆಯಿಂದ ಎಲ್ಲಾ ಕಾಗದಲ್ಲಿ ಬರಿಸ್ಬೇಕು. ಮನ್ಯಾಗ ಎಷ್ಟು ಖೋಲೆ ಅದಾವ, ಎಷ್ಟು ಕಿಡಿಕಿ ಅದಾವ, ಎಷ್ಟು ಬಾಗಿಲದವ, ಯಾವ ಕಪಾಟ್ನಾಗ ಏನದ, ಇದೆಲ್ಲ ಬರೆದು ಕೊಡನ್ರಿ, ಆ ಪ್ರಕಾರ ನಾನು ಬರೆದು ಕೊಡ್ತೀನಿ, ಅದನ್ನ ಹೋಗಿ ನೀವು ಪರೀಕ್ಷೆ ಮಾಡ್ರಿ, ಯಾರದು ಸತ್ಯ ಕದ ಅವರಿಗೆ ಮನಿ ವಾಪಸ್ರಿ. ನ್ಯಾಯಾಧೀಶರದ್ದು ಬರೋಬರಿ ಅದು ಇದು. ಅವನು ಹೇಳ ನೀನು ಬರೀಯಪ್ಪ ಅಂದ್ರ, ಅವ ಎಷ್ಟು ಕೋಲಿ ಎಲ್ಲಿ ಹೇಳಪ್ಪ ನೀವು ಪಾಪ, ಅದ ಕಡೆ ಎಲ್ಲಿ ಅಕ್ಕ ಹಾಕಿರ್ತಾನವ, ಕಿಡಿಕೆ ಎಷ್ಟು ಕೋಲಿ ಎಷ್ಟು ನಿಮಗೆ ನಿಮಗೆ ಹೇಳಕ್ ಬರಂಗಿಲ್ಲ, ಇಲ್ಲೇ ಕುಂತಲ್ಲೇ ನಿಮ್ ಮನೆಯಲ್ಲಿ ಹಾಕಿ ನಿಮ್ಗೆ ಹೇಳಕ್ ಬರಂಗಿಲ್ಲ. ಅವ ಅಂತೂ ದೇವರಿದ್ದ ಯಥಾ ಪ್ರಕಾರ ಎಲ್ಲಾನು ಹೇಳದ, ಎಷ್ಟು ಕಿಡಿಕೆ ಅದಾವ, ಎಷ್ಟು ಬಾಗಿಲದವ, ಎಷ್ಟು ಕಪಾಟ್ ಅದಾವ, ಯಾವ ಕಪಾಟಿನ ಖಾನೆದಾಗ ಏನದ, ಎಲ್ಲಾನು ಡಿಟೇಲ್ ಆಗಿ ಬರೆದು ಕೊಟ್ಟ. ಇವ ಅರ್ಧಮರ್ಧ ಬರದ, ಅರ್ಧಮರ್ಧ ಇಲ್ಲ. ಅದನ್ನ ನೋಡಿ ನ್ಯಾಯಾಧೀಶ ಇಬ್ಬರನ್ನ ಕರ್ಕೊಂಡು ಮನೆಗೆ ಹೋದ್ರು. ಮನೆಗೆ ಹೋಗಿ ನೋಡಿದ್ರೆ ಪರಮಾತ್ಮ ಬರೆದು ಕೊಟ್ಟ ಲಿಸ್ಟ್ ಪ್ರಕಾರವಾಗಿ ಎಲ್ಲಾ ಸಾಮಾನುಗಳಿದ್ದು. ಅವಾಗ ಹೇಳಿದ್ರು, ಏ ನೀ ನಕಲಿ ಇದೀನಿ ನಡಿ ಅಂತ ತಿಳ್ಕೊಂಡು ಅವ್ರು ಹೊರಗೆ ಹಾಕಿದ್ರು, ಇವನಿಗೆ ಮನೆ ಒಪ್ಪಿಸ್ಬಿಟ್ರು. ಅವ ಅಂದ ನನಗೆ ಇನ್ನೆಲ್ಲಿ ನ್ಯಾಯ ಸಿಗೋದು, ನನ್ನ ಆಳುಗಳು, ನನ್ನ ಹೆಂಡರು, ನನ್ನ ಮಕ್ಕಳು, ನನ್ನ ಊರವರು ಯಾರು ನನ್ನ ಗುರುತಿಡಂಗಿಲ್ಲ. ಕೊನೆಗೆ ನ್ಯಾಯಾಧೀಶರ ಕಡೆಗೆ ಹೋದ್ರೆ ನ್ಯಾಯಾಧೀಶರು ಅವ್ರ ಕಡೆ ಆಗ್ಬಿಟ್ರು. ಇದು ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಅವನಿಗಿಷ್ಟು ವೈರಾಗ್ಯ ಬಂತು ಪ್ರಪಂಚದ ಬಗ್ಗೆ. ಛೇ ಛೇ ಅಂದ, ಯಾರ್ ನನ್ನವ್ರು ಯಾರದಾರ ಅಂತ ಅವ್ರು ಸುಮ್ಮನೆ ಹಂಗ ಟೆಂಪ್ರವರಿ ನನ್ನವ್ರು ನನ್ನವ್ರು ಅಂತಿದ್ರು. ಈಗ ನೋಡಿ, ಯಾರ್ ನನ್ನವ್ರು ಅನ್ನವ್ರ ಸಲೋ ನಾ ಎಷ್ಟು ಮಾಡಿದೆ, ಒಬ್ರು ನನ್ನ ಗುರ್ತಿಡಿತಾ ಇಲ್ಲ, ಎಲ್ಲ ನನಗೆ ಚೀತು ಮಾಡಿ ಹೊರಗಾಕಿಲ್ಲ ಅಂತ ತಿಳ್ಕೊಂಡು ಅವನಿಗಿಷ್ಟು ವೈರಾಗ್ಯ ಬಂದು ಇನ್ನಿ ಪ್ರಪಂಚದಲ್ಲಿ ಯಾರ ಜೊತೆಗೆ ಸಂಬಂಧನೆ ಮಾಡಬಾರಪ್ಪ ಅಂತ ತಿಳ್ಕೊಂಡು ಅವಾಗ ಅವನ ಭಕ್ತಿ ಎಲ್ಲಿ ಆಯ್ತಪ್ಪ ಅಂದ್ರೆ ಆ ನದಿ ದಂಡೆಗೆ ಇರ್ತಕ್ಕಂಥ ಲಿಂಗದ ಮೇಲೆ ಭಕ್ತಿ ಆಯ್ತು ಅವನಿಗೆ. ನನಗಿನ್ ಯಾರು ಇಲ್ಲ, ಎಲ್ಲ ಯಾರು ಇಲ್ದವ್ರಿಗೆ ನೀನೇ ಗತಿ ಅಂತ ತಿಳ್ಕೊಂಡು ಹೋಗಿ ಸ್ನಾನ ಮಾಡೋದು, ಲಿಂಗಕ್ಕೆ ಅಭಿಷೇಕ ಮಾಡೋದು, ಸ್ನಾನ ಮಾಡೋದು, ಲಿಂಗ ಅಭಿಷೇಕ ಮಾಡೋದು, ಆ ಅಭಿಷೇಕ ನೀರನ್ನ ತೀರ್ಥನ ಅದೇ, ಪ್ರಸಾದನ ಅದೇ, ಅದ್ರ ಮತ್ತೇನು ಬೇರೆ ಇಲ್ಲ. ಇಷ್ಟು ವೈರಾಗ್ಯ ಬಂತು ಅವನಿಗೆ. ಹಂಗ ಪ್ರಸಂಗ ಬಂದ್ರೆ ಎಲ್ಲರಿಗೂ ಬರ್ತದ, ಪ್ರಸಂಗ ಬರಲಾರ್ದು ಯಾರಿಗೂ ಬರೋದಲ್ಲ. ಅವಾಗ ಸುಮಾರು ಒಂದು ವಾರ ಎರಡು ವಾರ ಗತಿಸಿರ್ಬೇಕು. ಸಾವುಕಾರ ದಿನ ಬರೀ ನೀರು ಕುಡಿದ್ರೆ ದೇಹ ಹೆಂಗ್ ಉಳಿತದ? ಇದು ಅನ್ನಮಯ ದೇಹ, ಅದು ದಿನ ಅಲ್ಲ ಕೃಷಿ ಆಗ್ತಾ ಕೃಷಿ ಆಗ್ತಾ ಕೃಷಿ ಆಗ್ತಾ ಬಹಳಷ್ಟು ಕ್ಷೀಣ ಸ್ಥಿತಿಯಲ್ಲಿ ಬಂದ್ಬಿಡ್ತು. ಶರೀರ ಹೇಗಾಗ ಕ್ಷೀಣ ಆಗ್ತಾ ಇತ್ತು ಹಂಗ ಅವನ ವೈರಾಗ್ಯ ಅಧಿಕ ಪ್ರಬಲವಾಗ್ತಾ ಬಂತು. ಎಲ್ಲಾದ್ರ ಮ್ಯಾಗಿಂದ ಆಸೆ ತೆರೆದು ಬಿಟ್ಟವ. ಪರಮಾತ್ಮಂದ, ಈಗ ನೀವು ಮಾಲಕಾಗಕ್ಕ ಯೋಗ್ಯದಾನೆ. ಯಾಕೆ ಪರಮಾತ್ಮ ಎಡದಿಸ್ಕೊಂಡ್ರ ಅಲ್ಲಿ ಹೋಗಿ. ಅವಾಗ ಪರಮಾತ್ಮ ಏನ್ ಮಾಡಿದ ಅಂದ್ರೆ, ಒಂದ್ ದಿವಸ ಇವ ನದಿ ಸ್ನಾನ ಮಾಡಿ ಲಿಂಗದಲ್ಲಿ ಕುತ್ಕೊಂಡಾಗ ವೇಷ ಬದಲಿ ಮಾಡಿಕೊಂಡು ಪರಮಾತ್ಮ ಬಂದು ಕೇಳಿದಂತೆ, ನೀವು ಯಾರೀ, ಇಲ್ಲೇ ಕುಂತೀರಿ ಅಂತ ಕೇಳಿದ. ನಾ ಯಾರಂತ ಹೇಳಿ, ನನಗೆ ಯಾರು ಇಲ್ಲೇ ಇಲ್ಲ, ಇದ್ರ ಎಲ್ಲ ಒಂದು ಕಾಲಕ್ಕೆ, ಇವತ್ ಮಾತ್ರ ನನ್ನ ಬಗ್ಗೆ ಯಾರು ನನ್ನವ್ರು ಅಂತಕ್ಕಂಥವ್ರು ಯಾರು ಇಲ್ಲ, ಅದಕ್ಕೆಲ್ಲ ಬಿಟ್ಟುಕೊಟ್ಟು ನಾನು ಇಲ್ಲೇ ಕುತ್ಕೊಂಡಿದ್ದೇನೆ. ಅವ ಅಂದ, ನೀವ್ ಯಾಕೆ ಹಂಗ ಚಿಂತೆ ಮಾಡ್ತೀರಿ, ಮನಸ್ಸಿಗೆ ಏನ್ ಬೇಸರ ಮಾಡ್ಕೋಬೇಡ, ಅದಕ್ಕೆ ನಡ್ರಿ ನಿಮ್ ಮನೆಗೆ ಹೋಗೋಣ ನಡ್ರಿ, ನಿಮ್ ಮನೆಯವನ್ನ ಕಳಿಸಿ ಬರ್ತೀನಿ. ಏ ಮನಿ ಹೆಸರು ತಗೋಬೇಡಣ್ಣ, ಅಲ್ಲಿ ಹೋದ್ರೆ ಮಾತು ಹೊಡಿಸ್ಕೊಂಡು ಬಡಿಸ್ಕೊಂಡು ಹೊಳೆ ಬರ್ಬೇಕಾಗತ್ತ. ಅವ ಅಂದ, ಇಲ್ಲ ನಿನ್ ಯಾರು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ನಿಜವಾದ ಸ್ವರೂಪವನ್ನು ತೋರಿಸಿ ಹೇಳ್ತಾನೆ, ನಾನು ಮೊಟ್ಟ ಮೊದಲು ನಿನ್ನ ಮನೆಗೆ ಭಿಕ್ಷುಕನಾಗಿ ಬಂದಾಗ ನಾನು ಹೊಡೆದು ನೀನು ಹೊರಗೆ ಹಾಕಿದಲ್ಲ, ಅದಕ್ಕೆ ನೀನು ಮಾಲಕ ಅಂತ ತಿಳ್ಕೊಂಡಿದ್ದಲ್ಲ, ಅದಕ್ಕೆ ನಿಂದ ಎಷ್ಟು ಮಾಲಕ್ ತನ ಐತನ ತೋರಿಸು ಸಲುವಾಗ ಇದೊಂದು ನಾಟಕ ಮಾಡಿದ್ದೆ, ಅದಕ್ಕೆ ನಾನೇ ಆ ರೀತಿಯಾಗಿ ಬಂದವ, ಅದಕ್ಕೆ ನೀ ಚಿಂತೆ ಮಾಡಬೇಡ, ನಾನೇ ನಿನ್ ಕರ್ಕೊಂಡು ಹೋಗಿಬಿಟ್ಟು ಬರ್ತೇನೆ ಅಂತ ತಿಳ್ಕೊಂಡು ಹೇಳಿದಾಗ ಅವ ಅಂದ, ಪರಮಾತ್ಮ ಎಲ್ಲ ಬಿಟ್ಟು ಕುಂತೀನಿ, ಈಗ ಮತ್ತಾಕೆ ಅಲ್ಲಿ ಹೋಗ್ಲಿ ಅಂದವ. ನಾ ಎಲ್ಲ ಅನುಭವ ಮಾಡಿಬಿಟ್ಟಿನಿ, ಈಗ ನಾ ಸಮೀಪಕ್ಕೆ ನಾನು ಹೋಲಿಕ್ ಬಲ್ಲೆ ಅಂಜಕ್ ಹತ್ಬಿಟ್ಟು. ಪರಮಾತ್ಮ ಅಂದ, ನೀ ಅಂಜಬೇಡ, ನಿನ್ನ ಮನಸ್ಸಿನಾಗ ನಂದಲ್ಲ ಅನ್ನೋ ಭಾವನೆ ಬಂದತಿಲ್ಲ, ಈಗ ಈ ಭಾವನಾ ಖಾಯಂ ಇಟ್ಕೋ ನೀನು, ಬರೋಂತಲ್ಲಿ ವ್ಯವಹಾರ ಮಾಡಿ ನೀನು. ಇದೆಲ್ಲ ಈಶ್ವರಂದೇ ಈಶಾವಾಸ್ಯಮಿದಂ ಸರ್ವಂ ಅಂತಕ್ಕಂಥ ಭಾವನಾ ಮನಸ್ಸಿನಲ್ಲಿ ನಿಶ್ಚಿತವಾಗಿಟ್ಟುಕೋ, ಆದರೆ ವ್ಯವಹಾರ ಮಾತ್ರ ಯಥಾವತ್ತಾಗಿ ಮಾಡು, ನಿನಗೆ ಪ್ರಪಂಚ ಯಾವ ದುಃಖವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಧೈರ್ಯವಾಗಿ ಬಂದ. ಮನೆಯಲ್ಲಿ ಬಂದ ಕೂಡಲೇ ಮತ್ತು ಪರಮಾತ್ಮನ ಮಾಯಾ ಜಾಲನ ಮುಗಿದೋಗಿತ್ತು. ಎಲ್ಲರೂ ಆಳುಗಳು ಒಳಗೆ ಕರ್ಕೊಂಡ್ರು, ಹೆಂಡ್ರು ಕರ್ಕೊಂಡ್ರು, ಮಕ್ಕಳು ಕರ್ಕೊಂಡ್ರು, ಪ್ರೀತಿಯಿಂದ ಎಲ್ಲ ಉಣಸಾಕ ಹತ್ತಿದ್ರು. ಅವ ಅಂದ, ಇದೆಲ್ಲ ಟೆಂಪ್ರರಿ ಅದ ಅಂತ ತಿಳ್ಕೊಂಡು ಒಳಗೆ ಗಟ್ಟಾಗಿ ತಿಳ್ಕೊಂಡು, ಅವ್ರು ಹೆಂಗ ಟೆಂಪ್ರರಿ ಇರ್ತಾರ ಹಂಗ ನಾವು ಟೆಂಪ್ರರಿ ಇರ್ಬೇಕಂತ ತಿಳ್ಕೊಂಡು ಮೇಲಿನ ಮೇಲೇನೆ ಎಲ್ಲ ವ್ಯವಹಾರ ಮಾಡ್ತಾ ಒಳಗೆ ಏನು ಭಾವನೆ ಮಾಡಿಕೊಂಡಪ್ಪ ಅಂದ್ರೆ, ಇದು ನಂದಲ್ಲ, ಇದೆಲ್ಲ ಪರಮಾತ್ಮಂದೇ ಇದೆ ಅನ್ನುವಂತ ಗಟ್ಟಿಯಾದ ಭಾವನೆ ಮಾಡಿಕೊಂಡು ಅವ ಸಂಸಾರದಲ್ಲಿ ಇದ್ದೂ ಕೂಡ ಇಲ್ಲದಂತೆ ತನ್ನ ಜೀವನವನ್ನು ಕಳೆದ ಅನ್ನುವಂತ ಕಥೆ ಬರುತ್ತೆ. ಹಾಗೆ ಇಲ್ಲಿ ರೇಣುಕರು ಸಂಸಾರ ಹೇಯ ಅಂತ ಏನ್ ಹೇಳ್ತಾರಲ್ಲ, ಸಂಸಾರ ತ್ಯಾಗ ಅಂದ್ರೆ ಈ ಜಗತ್ತು ಬಿಟ್ಟು ಹೋಗೋದಲ್ಲ, ಈ ಜಗತ್ತು ಈಶ್ವರಂದೆ ಅಂತಕ್ಕಂಥ ಭಾವನದೊಳಗ ಅದು ನಂದಂತಕ್ಕಂಥ ಭಾವನೆ ತ್ಯಾಗ ಮಾಡಿದ್ರೆ ಅದು ಸಂಸಾರ ಹೇಯ ಅನ್ನುವಂತ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
2: ಓಂ ನಮ ಶಿವಾಯ. ಡಿಯರ್ ಯೂಸರ್ಸ್ ಆಫ್ ಶೈವಂ ಡಾಟ್ ಆರ್, ವಿ ಆರ್ ವೆರಿ ಮಚ್ ಡಿಲೈಟೆಡ್ ಟು ಲೆಟ್ ಯು ಆಲ್ ನೋ ದಟ್ ಡ್ಯೂ ಟು ದ ಶವರ್ ಆಫ್ ಗ್ರೇಸ್ ಫ್ರಮ್ ಅಲ್ಮೈಟಿ ಲಾರ್ಡ್ ಶಿವ ಅಂಡ್ ದಿ continuous support from esteemed users like you. Our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thirunariya Tamilosi radios in Shiva Tattvam radio only. Thanks for your esteemed support. Om Namah Shivaya.
3: Om Namah Shivaya.

ಅನ್ನಂತೈಲೆ ತಸ್ಮಾರಸ್ಮಾನಸಮಯ ಅನ್ಯಾಂಗಾತ್ಮಯ ಹೇಷ ಪೂರ್ಣ ಸಭಾಹೇಷ ಪುರುಷ ವಿಧೇವ ಅಸ್ಯ ಪುರುಷ ವಿಧದ ಅನ್ವಯಂ ಪುರುಷ ವಿಧ ಅಸ್ಯ ಪ್ರಾಣೇ ಶಿರ ಜಾನೋ ದಕ್ಷಿಣ ಪ್ರಕ್ಷ

0: ಶ್ರಿತಮಂತಃ ಸಾಮುದ್ರೇ ಹೃದ್ಯಂತರಾಯೂಷಿ ಅಪಾಮನೀಕೇ ಸಮಿಥೇಯ ಆಭೃತಸ್ತಮ ಶ್ಯಾಮ ಮಧೂ ಮಂದಂತ ಊರ್ಮಿಂ
1: ವಾಜಶ್ಚ ಮೇ ಪ್ರಸವಶ್ಚ ಮೇ ಪ್ರಯಾತಿಶ್ಚ ಮೇ ಪ್ರಸೀತಿಶ್ಚ ಮೇ ಧೀತಿ

0: ವಿರುಧಶ್ಚ ಮ ಓಷಾಧಯಶ್ಚ ಮೇ ಕೃಷ್ಟಪಚ್ಯಾಶ್ಚ ಮೇ ಕೃಷ್ಟಪಚ್ಯಾಶ್ಚ ಮೇ ಗ್ರಾಮ್ಯಾಶ್ಚ ಮೇ ಪಶವ ಆರಣ್ಯಾಶ್ಚ ಮೇ ವಿತ್ತಂಚ ಮೇ ವಿತ್ತಿಶ್ಚ ಮೇ ಭೂತಂಚ ಮೇ ಭೂತಿಶ್ಚ ಮೇ ಯಜ್ಞೇನ ಕಲ್ಪಂತಾಂ ವಸೂಚ ಮೇ ವಸತಿಶ್ಚ ಮೇ ಕರ್ಮ ಚ ಮೇ ಶಕ್ತಿಶ್ಚ ಮೇ ಅರ್ಥಶ್ಚ ಮೇ ಯಾಮಶ್ಚ ಮ ಇತ್ಯಾಚ ಮೇ ಗತಿಶ್ಚ ಮೇ ಯಜ್ಞೇನ ಕಲ್ಪಂತಾಂ ಅಗ್ನಿಶ್ಚ ಮ ಇಂದ್ರಶ್ಚ ಮೇ ಸೋಮಶ್ಚ ಮ ಇಂದ್ರಶ್ಚ ಮೇ ಸವಿತಾ ಚ ಮ ಇಂದ್ರಶ್ಚ ಮೇ ಸರಸ್ವತಿ ಚ ಮ ಇಂದ್ರಶ್ಚ ಮೇ ಪೂಷಾ ಚ ಮ ಇಂದ್ರಶ್ಚ ಮೇ ಬೃಹಸ್ಪತಿಶ್ಚ ಮ ಇಂದ್ರಶ್ಚ ಮೇ ಯಜ್ಞೇನ ಕಲ್ಪಂತಾಂ ಮಿತ್ರಶ್ಚ ಮ ಇಂದ್ರಶ್ಚ ಮೇ ವರುಣಶ್ಚ ಮ ಇಂದ್ರಶ್ಚ ಮೇ ಧಾತಾ ಚ ಮ ಇಂದ್ರಶ್ಚ ಮೇ ತ್ವಷ್ಟಾ ಚ ಮ ಇಂದ್ರಶ್ಚ ಮೇ ಮರುತಶ್ಚ ಮ ಇಂದ್ರಶ್ಚ ಮೇ ವಿಶ್ವೇ ಚ ಮೇ ದೇವಾ ಇಂದ್ರಶ್ಚ ಮೇ ಯಜ್ಞೇನ ಕಲ್ಪಂತಾಂ ಪೃಥಿವೀ ಚ ಮ ಇಂದ್ರಶ್ಚ ಮೇಂತರಿಕ್ಷಂಚ ಮ ಇಂದ್ರಶ್ಚ ಮೇ ದ್ಯೌಶ್ಚ ಮ ಇಂದ್ರಶ್ಚ ಮೇ ಸಮಾಶ್ಚ ಮ ಇಂದ್ರಶ್ಚ ಮೇ ನಕ್ಷತ್ರಾಣಿ ಚ ಮ ಇಂದ್ರಶ್ಚ ಮೇ ದಿಶಶ್ಚ ಮ ಇಂದ್ರಶ್ಚ ಮೇ ಯಜ್ಞೇನ ಕಲ್ಪಂತಾಂ
1: ಅಗ್ನಿಶುಶ್ಚ ಮೇ ರಶ್ಮಿಶ್ಚ ಮೇ ದಾಭ್ಯಶ್ಚ ಮೇ ಧೀಪತಿಶ್ಚ ಮೇ
0: ಉಪಾಗ್ನಿಶುಶ್ಚ ಮೇಂತರ್ಯಾಮಶ್ಚ ಮ ಐಂದ್ರವಾಯವಶ್ಚ ಮೇ ಮೈತ್ರಾವರುಣಶ್ಚ ಮೇ ಆಶ್ವಿನಶ್ಚ ಮೇ ಪ್ರತಿಪ್ರಸ್ಥಾನಶ್ಚ

ಪರಯಾಕ್ಷಕ್ಷೋರಹಂ ತವ ಯತ್ತೇಮನತ್ರಯತದ್ಧಾರಯಾಮಿಷಂ ವಿತ್ವಾಂಗೈರ್ವದಜಿತ್ಪರಾದಯವಂ ಪ್ರಾಣೇರತ್ತಾತ್ತಿವದಾಂಗತಸ್ವದಾಮಗ್ನಿಮೇವಜಾತಮಭಿಗಂಭರಮಾಮಿ ನಮಸ್ತೇ ಮತ್ಯೋ ದಕ್ಷೋಷೇ ನಮಃ ಪ್ರಾಣಾಯ ತೇರಂ

ಸಂವಶ್ಯಂತರಮಿಧ್ಯಮರ್ಮಣಿ ಸದಾನೇವಿಯಾಕ್ಷಿಗ್ರೋ ಸಹಮೂಲೋ ನಾರಣೋ ಮಾತೆಕ್ಷತೈಲೋಕ್ಷಾ ಪುರಸ್ಕಾರ ಪ್ರತಿಷ್ಠೆ ಅಜರಾಭಕ್ತಾರಣ ಸಂಶೋಚೋ ಜಗೋಹಂಬ ಪಶ್ಚಾತ್ಪುರಸ್ಕಾರೇ ಭಂಗುರಾವರ ಪ್ರತಿಸ್ಮರಕ್ಷಸೋರೇ ಅಗ್ನೇ ವಿಜ್ಯೋತಿ ಮಾಯಾ ಸ್ಥಿರೇ ಭಾಸ್ತಿ

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Yeyargon Kalikkaman Ayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligo Namaskara.
3: Ivaga nanu ee Kalikkaman Ayanar yaru avara charitre yenu annadanna swalpa tilisikodu. ಸುಂದರಮೂರ್ತಿ ನಾಯನಾರವರು ಈ ಕಲಿಕಾಮನ್ ನಾಯರವರ ಬಗ್ಗೆ ಈ ರೀತಿ ಹೇಳಿದ್ದಾರೆ. ತಿರುತ್ತೊಂಡರ್ ತೋಗೈನಲ್ಲಿ ಏರ್ಕೋನ್ ಕಲಿಕಾಮನ್ ಅಡಿಯಾರ್ಕೊಂಡು ನಡಿಯೇನ್ ಅಂತ ಹೇಳಿದ್ದಾರೆ. ನಿಜಗುರು ಶಿವಯೋಗಿಯವರು ಏನು ಹೇಳ್ತಾರೆ ಅಂತಂದರೆ, ಶಿವನ ಮೆಲ್ಲಡಿ ನೋಯ ಲವಾನಿಯೊಳು ನಡೆಸುತ್ತಿದೆ, ತವೆ ಮುಳಿದು ನಂಬಿದೊಳು ನಂಬಿಯೊಳು ಸಂದ ಕಲಿಕಾಮನ ವಿರತಂ ಲೇಸುಗೊಡಲೆನಗೆ ಅಂತ ನಿಜಗುಣ ಶಿವಯೋಗಿಯವರು ಹೇಳಿದ್ದಾರೆ. ಹರಿಹರ ಅವರು ಈ ರೀತಿ, ಪರಮ ಸ್ವತಂತ್ರಂ ಸಾಧ್ಯಂ ಗಿರಿಜಾವರ ನರರೆ ಹಂಪೆಯ ವಿರೂಪಾಕ್ಷಂ ಕರುಣಾಂಬೋ ನಿಧಿ ಮೆರೆದಂ ಧರೆಯೊಳು ಕಲಿಕಾಮ ದೇವರಂ ಜಿತಕಾಮಂ ಅಂತ ಹರಿಹರ ಅವರು ಹೇಳಿದ್ದಾರೆ. ಇವರು ಪೊನ್ನಿನಾಡು ಅನ್ನೋ ಪ್ರದೇಶದಲ್ಲಿ ದೇಶದಲ್ಲಿ ತಿರುಪೆರುಮಂಗಲಂ ಅನ್ನುವ ಊರಿನಲ್ಲಿ ಇರುವವರು ಇದ್ದವರು. ಇವರು ವೆಳ್ಳಾಳ ಜನಾಂಗಕ್ಕೆ ಸೇರಿದ ಮಹನೀಯರು, ಮಹಾಶಿವಭಕ್ತರು. ಅದರಲ್ಲೇನು ಸ್ವಲ್ಪವೂ ಸಂದೇಹವಿಲ್ಲ, ಶಿವಭಕ್ತರು, ಬಹಳ ಶಿವಭಕ್ತರು. ಇವರು ಏರ್ಕುಡಿ ಸಂತತಿ ಅಂತ ಇವರ ಸಂತತಿ ಹೆಸರು. ಮತ್ತು ಚೋಳರಾಜರಲ್ಲಿ ಇವರು ಸೇನಾಧಿಪತಿಯಾಗಿದ್ದರು. ಅಂದರೆ ಇವರ ವಂಶದವರಲ್ಲೇ ಆ ಚೋಳರಾಜರ ಇದರಲ್ಲಿ ತಲೆತಲೆಮಾರಿನಿಂದ ಸೇನಾಧಿಪತಿಗಳಾಗೇ ಇದ್ದವರು. ಇವರು ಸೇನಾಧಿಪತಿಗಳಾಗಿದ್ದವರು. ಅವರಿಗೆ ವಿಪರೀತವಾದ ಕೋಪ ಬರುತ್ತೆ. ಯಾರ ಮೇಲೆ? ಸುಂದರಮೂರ್ತಿ ಮೇಲೆ. ಎಂಥ ಸುಂದರಮೂರ್ತಿ ಇವನು, ಈಶ್ವರನ ಏನಂತ ತಿಳ್ಕೊಂಡಿದ್ದಾರೆ. ಒಳ್ಳೆ ಸ್ವಂತ ಮನೆ ಕೆಲಸ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೋ ಹೋದರು, ಇನ್ನೊಬ್ಬರನ್ನು ಯಾರೋ ಮದುವೆ ಮಾಡಿಕೊಂಡ್ರು, ಸಂಗಲಿ ಯಾರನ್ನ ಎಟ್ಕೊಂಡು ಕಳ್ಕೊಂಡ್ರು. ಆಮೇಲೆ ಕಣ್ಣುಗಳು ಒಂದಾದ ಮೇಲೆ ಒಂದು ಬಂತು. ಇವಾಗ ಪರವಯಾರನ್ನು ಮನೆ ಜಗಳ ತೀರಿಸ್ಕೊಳ್ಳೋದಕ್ಕೆ ಈಶ್ವರನನ್ನು ದೂತನಾಗಿ ಕಳಿಸ್ತಾ ಇದ್ದಾರಲ್ಲ, ಇವ್ರಿಗೇನು ಸ್ವಲ್ಪನಾದರೂ ತಿಳುವಳಿಕೆ ಇದೆಯೇ? ಪರಮೇಶ್ವರ ಯಾರು? ಆತನನ್ನು ಉಪಯೋಗಿಸಿದ್ರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿದೆ ಈ ಕಲಿಕಾಮನಾಯನವ್ರಿಗೆ. ಈ ಕಲಿಕಾಮನಾಯನ ಏನು ಮಾಡಿದ್ರು, ಇನ್ಮೇಲೆ ಆತನನ್ನು ನೋಡಬಾರ್ದು, ಸುಂದರಮೂರ್ತಿಯನ್ನು ನೋಡಬಾರ್ದು, ಒಂಥರ ದ್ವೇಷ ಬಂದುಬಿಟ್ಟಿದೆ ಅವರಿಗೆ. ಸುಂದರಮೂರ್ತಿ ಬೇರೆ. ಈ ವಿಷಯ ಸುಂದರಮೂರ್ತಿಗೆ ತಿಳಿತು. ಅಯ್ಯಯ್ಯೋ, ಒಳ್ಳೆ ಅವರು ಕೂಡ ದೊಡ್ಡ ನಾಯನಾರ ಆಯ್ತಲ್ಲ, ಅವರನ್ನು ನಾನು ನೋಡಿದ್ರೆ ಹೇಗೆ ಅಂತ ಈಶ್ವರನಲ್ಲಿ ಮೊರೆ ಹೋಗ್ತಾರೆ. ಆಗ ಪರಮೇಶ್ವರ ಹೇಳ್ತಾನೆ, ಇನ್ನೇನಿಲ್ಲ, ಹೋಗಿ ನೋಡು, ಏನಾಗೋದಿಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ಆತನಿಗೆ ಒಳ್ಳೆ ಹೊಟ್ಟೆ ನೋವು ಬರೋ ಥರ ಮಾಡ್ತೀನಿ, ನಿನ್ನ ಕೈಲಿ ವಿಭೂತಿ ಕೊಟ್ಟು ಕಳಿಸ್ತೀನಿ, ನೀನು ವಿಭೂತಿಯನ್ನು ಆತನ ಹೊಟ್ಟೆಯಲ್ಲಿ ಸವರಿದರೆ ಅವರಿಗೆ ಗುಣವಾಗ್ಬಿಡುತ್ತೆ, ಅದರಿಂದ ನೀನು ಅವರನ್ನೇನು ಏನು ಸಂಕೋಚ ಪಟ್ಕೊಳ್ಳ, ಹೋಗು ಪರವಾಗಿಲ್ಲ ಅಂತ ಕಳಿಸ್ತಾರೆ. ಸರಿ, ಇವರಿಗೆ ವಿಪರೀತ ಕೋಪ ಬಂದುಬಿಟ್ಟಿದೆ, ಆತನ ನೋಡಲೇಬಾರ್ದು, ಸುಂದರಮೂರ್ತಿಯನ್ನು ನೋಡಬಾರ್ದು. ಇಂಥವನ ಇವನು ಶಿವನ ಭಕ್ತನೇ ಇವನು ಅಲ್ಲ, ನೀವನ್ನು ನೋಡಬಾರ್ದು ಅಂತ ಹೇಳುವಾಗ ಪರಮೇಶ್ವರನ ಅನುಗ್ರಹ ಪಡೆದು ಅವರು ಇವನು ನೋಡೋಕ್ಕೆ ಸುಂದರಮೂರ್ತಿ ನಾಯನವರು ವಿಭೂತಿ ತಗೊಂಡು ಬರ್ತಾ ಇದ್ದಾರೆ. ಸುಂದರಮೂರ್ತಿ ನಾಯನವರು ತಮ್ಮನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಕಲಿಕಾಮನವರಿಗೆ ಗೊತ್ತಾಯಿತು. ಅವರನ್ನು ನೋಡೋಕ್ಕೆ ಖಂಡಿತವಾಗಿ ಇಷ್ಟವಿಲ್ಲ. ಅಷ್ಟರಲ್ಲಿ ಏನಾಗಿದೆ, ಅವರು ಬರ್ತಾ ಇದೆ, ಅವ್ರನ್ನ ಸಮಾಚಾರ ಗೊತ್ತಾಗ್ತಾ ಇದೆ. ಶಿವನ ಲೀಲೆಯಿಂದ ಇವರಿಗೆ ತಡೆಯಲಾರದ ಉದರ ಶೂಲೆ, ಹೊಟ್ಟೆ ನೋವು ವಿಪರೀತವಾಗಿ ಶುರು ಆಯಿತು. ಅಯ್ಯಯ್ಯೋ, ಈ ಥರ ಹೊಟ್ಟೆ ನೋವು ಬೇರೆ ಶುರು ಆಗ್ತಾ ಇದೆಯಲ್ಲ, ಆತ ಬೇರೆ ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಹೊಟ್ಟೆ ನೋವು ಅನುಭವಿಸ್ತಾ ಇದ್ದಾರೆ. ಆದರೆ ಒಂದೇ ತೀರ್ಮಾನ, ಆತನನ್ನು ನೋಡಲೇಬಾರದು, ಅವನು ಶಿವನ ಭಕ್ತರಲ್ಲ ಅನ್ನೋ ಥರ ಇದ್ದಾರೆ. ಆಮೇಲೆ ಆ ಥರ ಇರಬೇಕಾದ್ರೆ ಅವರು ಇವರ ಊರಿನ ಎಲ್ಲೆಗೆ ಬಂದಾಗ ಇವರ ಮನೆ ಹತ್ರ ಬಂದುಬಿಟ್ಟಿದ್ದಾರೆ, ಗೊತ್ತಾಗೋಯಿತು ಸಮಾಚಾರ ಬಂದುಬಿಟ್ಟಿದ್ದಾರೆ ಅಂತ. ಏನು ಮಾಡಿದ್ರು, ಹೊಟ್ಟೆ ನೋವು ಇದ್ದರೂ ಪರವಾಗಿಲ್ಲ ನನಗೆ, ಹೊಟ್ಟೆ ಇದ್ದರೆ ನೋವು ಬರುತ್ತಲ್ವಾ, ಹೊಟ್ಟೆನೇ ಬೇಕಾಗಿಲ್ಲ, ಅದನ್ನು ಮಾತ್ರ ನಾನು ನೋಡೋದಿಲ್ಲ ಅಂತ ಏನು ಹೇಳೋದು, ಏನು ಮಾಡಿದ್ರು. ಅಷ್ಟು ದೃಢವಾದ ಒಂದು ದ್ವೇಷ ಸುಂದರಮೂರ್ತಿಯನ್ನು ಕಂಡ್ರೆ. ಹೊಟ್ಟೆ ನೋವು ಇದ್ದರೂ ಪರವಾಗಿಲ್ಲ, ಹೊಟ್ಟೆ ಇದ್ದರೆ ತಾನೇ ನೋವು ಬರುತ್ತೆ, ಬೇಕಾಗಿಲ್ಲ ಅಂತ ಹೇಳಿ ಅವರು ಮನೆ ಹತ್ತಿರ ಬರ್ತಾ ಇರುವಾಗಲೇ ಕತ್ತಿಯಿಂದ ತಮ್ಮ ಹೊಟ್ಟೆಯನ್ನು ಸೀಳ್ಕೊಂಡು ಪ್ರಾಣ ತ್ಯಾಗ ಮಾಡಿ ರಕ್ತದ ಮಣುವಿನಲ್ಲಿ ಬಿದ್ದುಬಿಟ್ರು ಕಲಿಕಾಮನಾಯನಾರು. ಅಂದರೆ ಅವರನ್ನು ನೋಡಲೇ ಕೂಡದು ಅಂತ. ಈ ಕಡೆ ಏನಾಯಿತು, ಸುಂದರಮೂರ್ತಿ ನಾಯನವರು ಮನೆ ಹತ್ರನೇ ಬಂದುಬಿಟ್ರು. ಮನೆ ಹತ್ರ ಬಂದರೆ ಆಕೆ ಕಲಿಕಾಮನಾಯನವರವರ ಹೆಂಡತಿ ಏನು ಮಾಡಿದ್ದಾರೆ, ಅಷ್ಟೊಳಗೆ ಆ ಪತಿಯ ದೇಹವನ್ನು ಬೇರೆ ಕಡೆ ಎಲ್ಲೋ ಸಾಗಿಸ್ಬಿಟ್ಟು ಮನೆಯನ್ನೆಲ್ಲ ಶುದ್ಧ ಮಾಡಿ, ಈ ಶಿವಾಚಾರ್ಯರು ಬರ್ತಾ ಇದ್ದಾರಲ್ಲ ಶಿವಶಂಕರ ಸುಂದರಮೂರ್ತಿ ಅಂತಂದರೆ ಸಾಮಾನ್ಯದವರೇ, ಅವ್ರ ಗಂಡನಿಗೂ ಅವ್ರಿಗೂ ಏನಾದರೂ ಇರಲಿ, ಆದರೆ ಅವ್ರು ಬಂದರೆ ಸರಿಯಾಗಿ ಅವರನ್ನು ಸ್ವಾಗತಿಸಿ ಮರ್ಯಾದೆಯಿಂದ ಸ್ವಾಗತಿಸಬೇಕು ಅಂತ ಹೇಳಿಬಿಟ್ಟು ಬೇಕಾದ ಏರ್ಪಾಡೆಲ್ಲ ಮಾಡಿ ಮನೆಯೆಲ್ಲ ಶುದ್ಧಗೊಳಿಸಿ ಎಲ್ಲ ಮಾಡಿ ಪೂರ್ಣ ಕುಂಭದಿಂದ ಸ್ವಾಗತಿಸೋಕ್ಕೆ ತಯಾರಾಗಿದ್ದಾರೆ. ಬೇರೆಯವರು ಬಂದು ಇವರನ್ನು ಸ್ವಾಗತಿಸ್ತಾರೆ ಮನೆಯಲ್ಲಿ, ಆಕೆ ಸ್ವಾಗತಿಸುವುದಿಲ್ಲ. ಸರಿ, ಇವರು ಬರ್ತಾರೆ, ಬಂದುಬಿಟ್ಟು ತಕ್ಷಣವೇ ಒಳಕ್ಕೆ ಬರ್ತಾರೆ, ಏರ್ಪಾಡೆಲ್ಲ ನೋಡಿ ಸರಿ ಸರಿ ಎಲ್ಲ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಎಲ್ಲಿ ಕಲಿಕಾಮನಾಯನಾರು ಎಲ್ಲಿ ನಾನು ನೋಡಬೇಕು ಅವರು ಅಂತ ಹೇಳ್ತಾರೆ. ಆಗ ಹೆಂಡತಿ ಹೇಳ್ತಾರೆ, ಇಲ್ಲ ಅವರಿಗೆ ಮೈ ಹುಷಾರಿಲ್ಲ, ಈಗ ಅವರನ್ನು ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಹಾಗೆಲ್ಲ ಆಗೋದಿಲ್ಲ, ನಾನು ಖಂಡಿತವಾಗಿ ನೋಡಲೇಬೇಕು ಅಂತ ಮನೆ ಒಳಗೆ ನುಗ್ಗಿಬಿಡ್ತಾರೆ. ನುಗ್ಗಿಬಿಟ್ಟು ಒಂದೊಂದಾಗಿ ಕೊಠಡಿಯನ್ನು ನೋಡಿದ್ರೆ ಒಂದು ಕೊಠಡಿಯಲ್ಲಿ ಅವರು ರಕ್ತದ ಮಡುವಿನಲ್ಲಿ ಪ್ರಾಣ ತ್ಯಾಗ ಮಾಡಿಕೊಂಡು ಬಿದ್ದುಬಿಟ್ಟಿದ್ದಾರೆ. ನೋಡಿ ಇವರಿಗೆ ಬಹಳ ಸಂಕಟವಾಯಿತು, ಬಹಳ ಬಹಳ ಸಂಕಟವಾಯಿತು. ನನ್ನಿಂದಾಗಿ ಇನ್ನೊಬ್ಬ ಶಿವಶರಣರು ಹೀಗೆ ಪ್ರಾಣ ತ್ಯಾಗ ಮಾಡಬೇಕಾಯ್ತಲ್ಲ ಅಂತ ಸುಂದರಮೂರ್ತಿ ಅವರ ಮನಸ್ಸಿಗೆ ತಡೆಯಲಾರದ ತಾಪ ಉಂಟಾಯಿತು. ನನ್ನಿಂದ ಈತ ಪ್ರಾಣ ಬಿಟ್ಟನಲ್ಲ, ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ರು. ಇನ್ನು ನಾನು ತಾನೇ ಯಾಕೆ ಬದುಕಿರಬೇಕು, ಇವರೇ ಸತ್ತೋದ್ಮೇಲೆ, ನನ್ನಿಂದ ಸತ್ತೋದ್ಮೇಲೆ ಇವರು ನಾನು ಯಾಕೆ ಬದುಕಿರಲಿ ಅಂತ ಹೇಳಿಬಿಟ್ಟು ತಮ್ಮವರೆಯಿಂದ ಕತ್ತಿಯನ್ನು ಸಗದು ಕತ್ತಿನ ಕತ್ತಿಗೆ ಕತ್ತಿ ಹಾಕ್ಕೊಳ್ತಾರೆ. ಆಗ ಪರಮೇಶ್ವರನ ಏನು ಮಾಡ್ತಾನೆ, ಅಪ್ಪ ಇಲ್ಲಿ ಸುಮ್ಮನೆ ಇಲ್ಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಪ್ರತ್ಯಕ್ಷನಾಗಿ ಇಬ್ಬರನ್ನು ತಡೆದು ಕಲಿಕಾಮನಾಯನವರಿಗೆ ಅವಾಗೆ ಪ್ರಾಣ ಬಂದುಬಿಟ್ಟಿರುತ್ತೆ. ಪ್ರಾಣ ಬಂದು ಅವರು ಎದ್ದಾಯಿತು. ಎದ್ದಾದಮೇಲೆ ವಾಹಾ ಎಂಥ ಆಶ್ಚರ್ಯ, ಒಬ್ರಿಗೊಬ್ಬರು ಆನಂದದಿಂದ ತಬ್ಬಿಕೊಂಡರು ಮತ್ತು ಆಲಿಂಗನ ಮಾಡಿಕೊಂಡ್ರು. ಈ ರೀತಿ ಈ ಸಂಭವ ಮುಕ್ತಾಯವಾಗುತ್ತೆ, ಎಲ್ಲವೂ ಸಂತೋಷದಿಂದ. ಆಮೇಲೆ ಅವರು ಇಬ್ಬರು ಕೂಡ ಬಹಳ ಸ್ನೇಹದಿಂದ ಒಬ್ರಿಗೊಬ್ಬರು ತಪ್ಪಿಕೊಂಡು ಆನಂದವಾಗಿರ್ತಾರೆ. ಇಲ್ಲಿಗೆ ಈ ದಿವಸದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಡಿಯರ್ ಯೂಸರ್ಸ್ ಆಫ್ ಶೈವಂ ಡಾಟ್ ಆರ್, ವಿ ಆರ್ ವೆರಿ ಮಚ್ ಡಿಲೈಟೆಡ್ ಟು ದಟ್ ಯು ಆಲ್ ನೋ ದಟ್ ಡ್ಯೂ ಟು ದ ಶವರ್ ಆಫ್ ಗ್ರೇಸ್ ಫ್ರಮ್ ಅಲ್ಮೈಟಿ ಲಾರ್ಡ್ ಶಿವ ಅಂಡ್ ದಿ ಕಂಟಿನ್ಯೂಸ್ ಸಪೋರ್ಟ್ ಫ್ರಮ್ ಎಸ್ಟೀಮ್ಡ್ ಯೂಸರ್ಸ್ ಲೈಕ್ ಯು, ಅವರ್ ಶೈವಂ ಡಾಟ್ ಆರ್ ವೆಬ್ಸೈಟ್ ಹ್ಯಾಡ್ ಪಾಸ್ಡ್ 26 ಸಕ್ಸಸ್ಫುಲ್ ಇಯರ್ಸ್ ಆಫ್ ಸರ್ವಿಸ್ ಇನ್ ದ ವರ್ಲ್ಡ್ ಆಫ್ ಶೈವಂ, ಆ್ಯಂಡ್ ಇಟ್ ಈಸ್ ಆಲ್ ಸೆಟ್ ಟು ಸಸ್ಟೈನ್ ದ ಸೇಮ್ ವಿತ್ ಲಾಟ್ ಮೋರ್ ನ್ಯೂ ಫೀಚರ್ಸ್ ಇನ್ ದ ಫೋರ್ತ್ ಕಮಿಂಗ್ ಇಯರ್ಸ್ ಆಸ್ ವೆಲ್. ಆ್ಯಡಿಂಗ್ ಟು ದಟ್, ಲೈಕ್ ಒನ್ ಮೋರ್ ಡೈಮಂಡ್ ಎಂಬೆಡೆಡ್ ಟು ದ ಗೋಲ್ಡನ್ ಕ್ರೌನ್, ವಿ ಆರ್ ಪ್ಲೀಸ್ಡ್ ಟು ಇನ್ಫಾರ್ಮ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ನ್ಯೂ ರೇಡಿಯೋ ಶಿವತತ್ವಂ, ಸ್ಪೆಸಿಫಿಕಲಿ ಡಿಸೈನ್ ಟು ಟೆಲಿಕಾಸ್ಟ್ ಶೈವ ಡಿಸ್ಕೋರ್ಸಸ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಟು ಯು ಟು ಲಿಸನ್ ದಟ್ ಆಸ್ ವೆಲ್ ಅಂಡ್ ಎಕ್ಸ್ಟೆಂಡ್ ಯುವರ್ ಸಪೋರ್ಟ್. ನೌ ಯು ಕ್ಯಾನ್ ಲಿಸನ್ ಆಲ್ ದಿ ಶೈವ ಡಿಸ್ಕೋರ್ಸಸ್ ಬೀಯಿಂಗ್ ಶೆಡ್ಯೂಲ್ಡ್ ಇನ್ ಶೈವಲಹರಿ ಅಂಡ್ ತಿರುನೆರಿಯ ತಮಿಳೋಸಿ ರೇಡಿಯೋಸ್ ಇನ್ ಶಿವತತ್ವಂ ರೇಡಿಯೋ ಓನ್ಲಿ. ಥ್ಯಾಂಕ್ಸ್ ಫಾರ್ ಯುವರ್ ಎಸ್ಟೀಮ್ಡ್ ಸಪೋರ್ಟ್. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್, ಯುವರ್ ಅಬೌಟ್ ಲೆಸನ್ ಪೆರಿಯ ಪುರಾಣಂ ಡಿಸ್ಕೋರ್ಸ್ ಇನ್ ಕನ್ನಡ. ದ ಟೈಟಲ್ ಇಸ್ ದಂಡಿಯಡಿಗಳ್ ನಾಯನಾರ್ ಪುರಾಣಂ, ಪ್ರೆಸೆಂಟೆಡ್ ಬೈ ಶ್ರೀ HS ತ್ಯಾಗರಾಜನ್. ಥ್ಯಾಂಕ್ ಯು. ಓಂ ನಮ ಶಿವಾಯ.
2: ಗುರುಭ್ಯೋ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ಈ ದಿನದ ವಿಡಿಯೋ ಪ್ರಾರಂಭಿಸುವುದಕ್ಕೆ ಮುಂಚೆ ನಾರದ ಭಕ್ತಿ ಸೂತ್ರದಿಂದ ಒಂದು ಸೂತ್ರ ಅದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದು ಭಕ್ತಿ ಹೇಗಿರಬೇಕು ಅಂತ ವಿವರಿಸಿದೆ. ಸರ್ವದಾ ಸರ್ವಭಾವೇನ ನಿಶ್ಚಿತಿಂತ್ಯೈರ್ ಭಗವಾನೇವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಡ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಟುಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡುವುದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದ್ರೆ, ಪೂಜಿಸಬೇಕಾದ್ರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ ಏವ, ಭಗವಂತನನ್ನು ಮಾತ್ರವೇ ಭಜನೀಯ, ಪೂಜಿಸತಕ್ಕದ್ದು, ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ, ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿಯಡಿಗಳ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೀನಿ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೇ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ದರಿಂದ ಹೆಚ್ಚು ಏನು ಇವ್ರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು. ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು. ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ, ನಾಸ್ತಿಕರು ಅಂದ ಮೇಲೆ ಎಲ್ಲಿ. ಆದ್ದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಅಲ್ಲಿ ಕಂಡಕಡ್ಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ರಲ್ಲ, ಇವರು ನೋಡಿದ್ರು. ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಉರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದ್ದೀಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟು ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ, ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ, ಕಣ್ಣಿಲ್ಲ ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ, ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವ ನಿನಗೆ. ನಾವು ಹೇಳೋದು ಎಷ್ಟೋ ಜೀವಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈಲಿಂದ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದ್ರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದ್ರು, ಅವಮಾನ ಮಾಡಿದ್ರು. ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರು ಅಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಂದಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರ್ಬೋದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು. ಅಪ್ಪ ನೋಡು, ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು. ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವರನ್ನು ಕಳಿಸಿದರು. ನೀವು ಏನು ಮಾಡಿದಿರಿ ಇವರಿಗೆ ಅಂತ, ಹೌದು ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವರು ಮಾಡಿದ್ದೇನೋ ನಿಜ, ಇವರು ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ, ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದು ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿ ಅಡಿಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು, ಕಣ್ಣು ತೆಗೆದು ನೋಡ್ತಾರೆ ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸಿದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು, ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರವಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲ, ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ, ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ, ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕೊಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನು ಮೇಲೆ ತಕ್ಷಣದಿಂದ ನಡೀಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮೇಣ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸೋ ಹಾಗೆ ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ ಲಭ್ಯವಾಗೋ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.

ಅಗ್ನೇ ಓಜಸ್ತೇಜಸ್ತಾಚ್ಯಂಚೀಸ್ತ ಬ್ರಹ್ಮ ಕ್ಷತ್ರ ರಾಷ್ಟ್ರ ವಿಧಸ್ತ ವಿಧಸ್ತ ವರ್ಚಸ್.

ಸಂಪನಚ್ಛತಿ ಅಜೇವರ್ಭ್ರಾಹ್ಮಣಸ್ಯ ಜ್ಞೇಷ್ಠ್ರಹಿರೋಹ್ರಹ್ಮಜ್ಞಾಗರೋದೇವೀರೋರಾಧರಾಹ ಪ್ರಯಾಪ್ರಮೋರ್ನಮೃಷಾಂಗ್ಯಂದ್ರಹ್ಮಜ್ಞಂದ್ರಹ ಬ್ರಹ್ಮಜ್ಞಂದೇ ಯಜ್ಞಾವೋರಾಧರ ಸಂದ್ರಹ ಶಾಯ ಜಲಧಾರಹ ಪಾವಲೋಕಾನ್ವ